ಅಸೂಯೆ ಎಂಬುದು ಎಲ್ಲ ಗುಲಾಮರ ಹಾನಿಕಾರಕ ಲಕ್ಷಣ. ಅದೇ ನಮ್ಮ ದೇಶದ ದೊಡ್ಡ ಪಿಡುಗು. ಅದನ್ನು ಯಾವಾಗಲೂ ತೊಡೆದುಹಾಕಿ. ಹೀಗೆಂದವರು ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ವೈಶಾಖ ಮಾಸದ 22 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 12 ತಾರೀಕು ಮಂಗಳವಾರ. ಸಮಯ 5:56:56. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಬಾಳೆಯಡ ದಿವ್ಯ ಮಂದಪ್ಪ ಹಾರೈಸುವ ಶುಭೋದಯ. ಹಿತನುಡಿ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ ಆಗಲಿದೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30 ಪ್ರಸ್ತುತಿ ದಿವಾಕರ ಡೊಂಗ್ರೆ. ರೈತರಿಗೆ ಸಲಹೆ 6:35. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯೂಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. ಭಾವಗೀತೆಗಳನ್ನು 9:05 ಕೇಳಲಿದ್ದೀರಿ. 9:30 ಚಿತ್ರಚಿತ್ತಾರ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಗಾನ ಭಜನ 10:30 ಗಾನಡಂಗುರ 11:00 12:05 ವನಿತಾ ವಿಹಾರ ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್ ರಚನೆ ಶ್ರೀಲತಾ ಬಾಳಿಗ ಪ್ರಸ್ತುತಿ ಸಮುದ್ಯತ ಶೋತೃಬಳಗ ಮೈಸೂರು 12:35 ಆರೋಗ್ಯ ಕಾರ್ಯಕ್ರಮ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರ್ಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರ್ಡೆಂಟ್ ಸುಮಂಗಳ ಪ್ರಸ್ತುತಿ ಮಂಜುಳಾ ಪುರಾಣಿಕ್ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ ಇದರಲ್ಲಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಬಗ್ಗೆ ಇಂದು ಕೇಳಲಿದ್ದೀರಿ ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳು 1:30

ಮುಂಬೈ ವಿವಿಧ ಭಾರತಿ 3 ಗಂಟೆಗೆ 4 ಗಂಟೆಗೆ ಭಾವಗೀತೆಗಳು, ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು 4:30 ಕೇಳಲಿದ್ದೀರಿ. 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಗಾನಶ್ರೀ ಕೆವಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಚಿತ್ರಕಾವೇರಿ 5:30. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ರೈತ ಧ್ವನಿ ಕಿಸಾನ್ ವಾಣಿ 6:50. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿಕಾಂಡ ಕೋರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸರಿ ಕತೆ ಅಪ್ಪ ಸಾಕಿದ ಹೆಂಟೆಗ, ಕೊಟ್ಟಕೇರಿಯನ ಲೀಲಾ ದಯಾನಂದ ಅವರಿಂದ. ಸಿರಿಗಂಧ 8:00 ಪ್ರಚಲಿತ ವಿದ್ಯಮಾನಗಳು 9:15 ಮನಿ ಟಾಕ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00 ಗೀತ ಚಂದ್ರಿಕೆ 10:30. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳೋಣ. ಪುರಂದರದಾಸರ ಕೀರ್ತನೆ ಹಾಡಿದರೆ ಸೈಂದವಿ, ಯಾದವ ನೀ ಬಾ ಯದಕುಲನಂದನಾ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಕೊಲುಮಾಡನ ದೇವಕಿ ತಮ್ಮಯ್ಯ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ಸೋನಾಲಾ ಎಲ್ವಿ. ದೇವ ದೇವ.

ಉದಯರಾಗ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಲ್ಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ, ಬಿಸಿಲು, ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ,

0: ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಇನ್ನು ಕೇಳೋಣ ರೈತರಿಗೆ ಸಲಹೆ.
3: ಏಲಕ್ಕಿ ಬೆಳೆನಲ್ಲಿ ಕಾಯಿ, ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವಂಥ ಕಾಂಡಕೊರಕ ಹುಳುವಿನ ಹಾವಳಿ ನಮ್ಮ ರಾಜ್ಯದಲ್ಲಿ ಒಂದು ಗಂಭೀರವಾದಂಥ ಸಮಸ್ಯೆ. ಈ ಕಾಂಡ, ಕೊತ್ತು ಮತ್ತು ಕಾಯಿ ಕೊರೆಯುವಂಥ ಕೀಟದ ಮರಿಹುಳು ಹಾನಿಯನ್ನು ಉಂಟು ಮಾಡುವಂಥ ಹಂತ ಅಂತ ಹೇಳ್ಬೋದು. ವಯಸ್ಕ ಕೀಟ ಮಧ್ಯಮ ಗಾತ್ರದ ಕಿತ್ತಳೆ ಹಳದಿ ಬಣ್ಣದ ಒಂದು ಪತಂಗ. ಇದರ ರೆಕ್ಕೆಗಳ ಮೇಲೆ ಹಲವಾರು ಕಪ್ಪು ಚುಕ್ಕೆಗಳು ಇರ್ತವೆ. ಪತಂಗಗಳು ಮಕರಂದವನ್ನು ಹೀರ್ತವೆ, ಏಲಕ್ಕಿ ಬೆಳೆಗೆ ನೇರವಾಗಿ ಹಾನಿ ಮಾಡೋದಿಲ್ಲ. ಹೆಣ್ಣು ಪತಂಗ ಏಲಕ್ಕಿ ಗರಿಗಳ ಅಂಚಿನಲ್ಲಿ, ಎಲೆಯ ಕಂಕಳಿನಲ್ಲಿ ಮತ್ತು ಕೊತ್ತುಗಳಲ್ಲಿ 20-30 ಮೊಟ್ಟೆಗಳನ್ನು ಒಂಟಿಯಾಗಿ ಅಥವಾ 2 ಅಥವಾ 3 ಗುಂಪಿನಲ್ಲಿ ಇಡುತ್ತೆ. ಈ ಮೊಟ್ಟೆಗಳು 5-6 ದಿನದಲ್ಲಿ ಒಡಿತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳುಗಳು ಎಳೆಯ ಕೊತ್ತು ಅಥವಾ ಇನ್ನೂ ಬೆಚ್ಚಿಕೊಂಡಿರದೇ ಇರುವಂಥ ಗರಿಗಳು ಅಥವಾ ಎಳೆಯ ಕಾಂಡಗಳನ್ನು ಕೊರೆತವೆ. ಕೊತ್ತು ಬಾಧೆಗೆ ಒಳಗಾದಾಗ ಆ ಕೊರದ ಜಾಗದಿಂದ ಮೇಲ್ಭಾಗ ಒಣಗೋಗುತ್ತೆ. ಕಾಯಿಗಳಲ್ಲಿ ಮರಿಹುಳುಗಳು ಬೀಜಗಳನ್ನು ತಿನ್ನೋದ್ರಿಂದ ಕಾಯಿಗಳು ಖಾಲಿಯಾಗ್ತವೆ. ಆ ನಂತರದ ಹಂತದಲ್ಲಿ ಮರಿಹುಳುಗಳು ದಂಟುಗಳನ್ನು ಕೊರೆತವೆ. ಇವು ಈ ಕಾಂಡದ ಒಳಗಿನ ಮಧ್ಯಭಾಗವನ್ನು ತಿನ್ನೋದ್ರಿಂದ ಮಧ್ಯಭಾಗ ಕೊಳೆಯುತ್ತೆ. ಸಂಪೂರ್ಣ ಬೆಳವಣಿಗೆ ಆದಂಥ ಮರಿಹುಳು 30-35 mm ಉದ್ದ ಇರುತ್ತೆ. ಕಂದು ಬಣ್ಣದ ಶರೀರವನ್ನು ಹೊಂದಿರುತ್ತೆ. ಕಪ್ಪು ತಲೆಯಿಂದ ಕೂಡಿರುತ್ತೆ. 2-4 ದಿನದ ಕಾಲ ಕೋಶಪೂರ್ವ ಅವಧಿಯನ್ನು ಹೊಂದಿರುತ್ತೆ. ಆನಂತರ ಅದು ಕಂದು ಬಣ್ಣದ ಕೋಶವಾಗಿ ಮಾರ್ಪಡುತ್ತೆ. 11-15 ದಿನ ಈ ಕೋಶಾವಸ್ಥೆಯಲ್ಲಿದ್ದು ಆನಂತರ ಕೋಶದ ಹೊರಪದರವನ್ನು ಕೊರೆದು ರಂಧ್ರವನ್ನು ಮಾಡಿಕೊಂಡು ಆ ರಂಧ್ರದಿಂದ ವಯಸ್ಕ ಕೀಟ ಅಂದರೆ ಈ ಪತಂಗ ಹೊರಗಡೆ ಬರುತ್ತೆ. ಈ ಏಲಕ್ಕಿ ಕಾಂಡ, ಕೊತ್ತು ಮತ್ತು ಈ ಕಾಯಿ ಕೊರೆಯುವಂಥ ಹುಳುವಿನ ಒಂದು ಜೀವನ ಚಕ್ರ ಬೇಸಿಗೆನಲ್ಲಿ 41-68 ಆಗಿರುತ್ತೆ. ಮಳೆಗಾಲದ ನಂತರದ ಕಾಲದಲ್ಲಿ 123 ಇದು ತೆಗೆದುಕೊಳ್ಳುತ್ತೆ.

ಮುಖ್ಯವಾಗಿ ಈ ಏಲಕ್ಕಿ ಕಾಂಡ ಮತ್ತು ಈ ಕೊತ್ತು ಕೊರೆಯುವಂಥ ಕೀಟದ ಹಾವಳಿ ಮೂರು ಕಾಲದಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಜನವರಿ ಫೆಬ್ರವರಿ ತಿಂಗಳು, ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು. ಈ ಕಾಲದ ಮಧ್ಯದಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಮರಿಹುಳುಗಳು ಕಾಂಡವನ್ನು ಕೊರೆತಾ ಇರುವಂಥ ಸಮಯದಲ್ಲಿ ಕೀಟನಾಶಕದ ಸಿಂಪರಣೆ ಅಷ್ಟೊಂದು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋದಿಲ್ಲ. ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ವಯಸ್ಕ ಪತಂಗ ಕೋಶದಿಂದ ಹೊರಗಡೆ ಬಂದ 15-20 ದಿನಗಳ ಅವಧಿಯಲ್ಲಿ ಮರಿಹುಳುಗಳು ಕೊತ್ತುಗಳ ಮೇಲೆ ಕಾಣಿಸ್ಕೊಳ್ತವೆ. ಆ ಒಂದು ಹಂತದಲ್ಲಿ ಮರಿಹುಳುವಿನ ಪ್ರಾರಂಭದ ಹಂತದಲ್ಲಿ ಕೀಟನಾಶಕದ ಸಿಂಪರಣೆಯನ್ನು ನಾವು ಮಾಡಬೇಕಾಗತ್ತೆ. ಕಾಂಡದಲ್ಲಿರುವಂಥ ಮರಿಹುಳುವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಮರಿಹುಳು ಕೊರೆದಿರುವಂಥ ರಂಧ್ರದ ಮೂಲಕ ಕೀಟನಾಶಕವನ್ನು ನಾವು ಕೊಡಬೇಕಾಗತ್ತೆ, ಅಥವಾ ಈ ಬ್ಯಾಸಿಲಸ್ ತುರಿಂಜೆನಸಿಸ್ ಜೈವಿಕ ಕೀಟನಾಶಕವನ್ನು ಚುಚ್ಚುಮದ್ದು ಮೂಲಕ ಕೊಡೋದ್ರಿಂದಲೂ ಕೂಡ ಈ ಮರಿಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಮುಖ್ಯವಾಗಿ ನಾವು ಕಾಂಡ ಮತ್ತು ಕಾಯಿ ಕೊರೆಯುವಂಥ ಈ ಕೀಟದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಗೊಣ್ಣೆ ಹುಳುಗಳು ಕೂಡ ಈ ಏಲಕ್ಕಿ ಬೆಳೆಗೆ ಹಾನಿಯನ್ನು ಉಂಟು ಮಾಡುವಂಥ ಕೀಟಪೀಡಿಗಳು. ಗೊಣ್ಣೆ ಹುಳು ಗಂಭೀರವಾದಂಥ ಒಂದು ಕೀಟ, ಏಲಕ್ಕಿ ಬೆಳೆಯ ಬೇರುಗಳಿಗೆ ಹಾನಿ ಉಂಟು ಮಾಡುತ್ತೆ. ಬೇರುಗಳ ಹಾನಿಯಿಂದ ಪೋಷಕಾಂಶಗಳ ಹೀರುವಿಕೆ ಕಡಿಮೆಯಾಗಿ ಈ ಏಲಕ್ಕಿ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ಕೀಟದ ಹಾವಳಿ ಕಡಿಮೆ ನೆರಳಿರುವಂಥ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ. ವಯಸ್ಕ ಕೀಟ ಸಣ್ಣ ದುಂಬಿಯಾಗಿರುತ್ತೆ, 4-6 ಮಿಲಿಮೀಟರ್ ಉದ್ದ ಇರುತ್ತೆ. ವಯಸ್ಕ ಕೀಟ ಹೊಳಪಿನ ಲೋಹದ ನೀಲಿ, ಹಸಿರು ಅಥವಾ ಹಸಿರು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತೆ. ಹೆಣ್ಣು ದುಂಬಿ ಗಂಡು ದುಂಬಿಗಿಂತ ದೊಡ್ಡದಾಗಿರುತ್ತೆ. ಈ ದುಂಬಿಗಳು ಏಲಕ್ಕಿ ಗಿಡದ ಗರಿಗಳ ಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಕಂಡುಬರ್ತವೆ. ಇವು ಏಲಕ್ಕಿ ಬೆಳೆಯನ್ನು ತಿನ್ನೋದಿಲ್ಲ. ಈ ದುಂಬಿಗಳು ಹಲಸು, ಮಾವು, ಸೀಬೆ, ಹಾಲ್ವಾಣ ಇವುಗಳ ಎಲೆಗಳನ್ನು ತಿಂತವೆ. ಮುಖ್ಯವಾಗಿ ಈ ದುಂಬಿಗಳು ಬೇಸಿಗೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ, ಮಾರ್ಚ್ ಏಪ್ರಿಲ್ ತಿಂಗಳು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಂಡುಬರ್ತವೆ. ಹೆಣ್ಣು ದುಂಬಿಗಳು ಒಣಗದಂಥ ಏಲಕ್ಕಿ ಗರಿಗಳು ಅಥವಾ ಹೊರಿಕೆಗಳ ಮೇಲೆ ಸುಮಾರು 100-400 ಮೊಟ್ಟೆಗಳನ್ನು 12-63 ಗುಂಪಿನಲ್ಲಿ ಇಡ್ತವೆ. ಈ ಮೊಟ್ಟೆಗಳು ಒಡೆದ ನಂತರ ಚಿಕ್ಕದಾದಂಥ ಹಾಲಿನ ಕೆನೆಯ ಬಣ್ಣದ ಮರಿಹುಳುಗಳು ಹೊರಗಡೆ ಬರ್ತವೆ. ಕೆಳಗಡೆ ಭೂಮಿ ಮೇಲೆ ಬಿದ್ದು ಬೇರುಗಳ ಸಮೀಪ ಹೋಗಿ ಬೇರುಗಳನ್ನು ತಿನ್ನೋದಕ್ಕೆ ಪ್ರಾರಂಭಿಸ್ತವೆ. ಈ ಮರಿಹುಳುಗಳು ಏಪ್ರಿಲಿಂದ ಜುಲೈವರೆಗೆ ಮತ್ತು ಸೆಪ್ಟೆಂಬರ್ನಿಂದ ಜನವರಿ ತಿಂಗಳುಗಳಲ್ಲಿ ಕಂಡುಬರ್ತವೆ. ಮರಿಹುಳುಗಳು ಬೇರುಗಳನ್ನು ತಿಂದು 45-60 ದಿನದಲ್ಲಿ ಪೂರ್ಣ ಬೆಳವಣಿಗೆಯನ್ನು ಹೊಂದಿದ ನಂತರ ಚಿಕ್ಕದಾಗಿ ದಪ್ಪವಾಗಿ ಅರ್ಧ ಚಂದ್ರಾಕೃತಿಯಲ್ಲಿರ್ತವೆ. ಕೋಶಾವಸ್ಥೆಯನ್ನು ಮಣ್ಣಿನ ಕುಡಿಕೆಗಳಲ್ಲಿ ಹೊಂದುತ್ತವೆ. ಈ ಗೊಣ್ಣೆ ಹುಳು ಅಥವಾ ಬೇರು ಹುಳುವಿನ ವಯಸ್ಕ ದುಂಬಿಗಳನ್ನು ನಾವು ಮಾರ್ಚು, ಏಪ್ರಿಲು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಿಡಿದು ಕೊಲ್ಲಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕ ಇದೆ. ಇದನ್ನು ಕೂಡ ನಾವು ಈ ವಯಸ್ಕ ದುಂಬಿಗಳ ಮೇಲೆ ಸಿಂಪರಣೆ ಮಾಡೋದ್ರ ಮೂಲಕ ನಿರ್ವಹಣೆ ಮಾಡಬಹುದು. ಮರಿಹುಳುವಿನ ಪ್ರಾರಂಭದ ಹಂತ ಅಂದರೆ ಏಪ್ರಿಲ್ ಮೇ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಕ್ಲೋರೋಫೈರಿಪಾಸನ್ನು ಕೂಡ ಬಳಸ್ಕೋಬಹುದು. ಅಂದರೆ 100 ಲೀಟರ್ ನೀರಿಗೆ 200 ಮಿಲಿಲೀಟರ್ನಷ್ಟು ಈ ಕ್ಲೋರೋಫೈರಿಪಾಸ್ 20 UC, ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಈ ಕ್ಲೋರೋಫೈರಿಪಾಸನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಪ್ರತಿ ಗಿಡದ ಬುಡಕ್ಕೆ 2-5 ಲೀಟರ್ನಷ್ಟು ಈ ದ್ರಾವಣವನ್ನು ಸುರಿಬೇಕಾಗತ್ತೆ. ಇನ್ನು ಜೈವಿಕ ನಿಯಂತ್ರಣಕ್ಕೆ ಬಂದರೆ ಪ್ರತಿ ಒಂದು ಏಲಕ್ಕಿ ಗಿಡಕ್ಕೆ 25 ಗ್ರಾಂನಷ್ಟು ಈ ಮೆಟರೀಸಿಯಂ ಅನೈಸೋಪ್

ಇದುವರೆಗೆ ವಿದ್ವಾನ್ ಪಿ ಗಣೇಶ್ ಅವರ ಚಿತ್ರವೀಣಾ ವಾದನದಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ಇನ್ನು ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡ್ಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ಹೇಳಿ.
2: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮ್ಗೆ ಡೈರೆಕ್ಟ್ ಆಗಿ ಆತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು ಆರ್ ಟಿ ಸಿ ಅಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡ್ಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿ ಅನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
1: ಏನಾದ್ರೂ
2: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
1: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿ

0: ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗಬೇಕಾಗತ್ತಾ?
1: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ನಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
0: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ
1: ಸಿಗುತ್ತೆ. ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
0: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ, ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ ನೋಡಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ಮನೆ ಅಂತ ಹೇಳಿ ಹಿಂದೆ ಸರಿಬಹುದು.
1: ಹೌದು ಹೌದು,
0: ಎಲ್ಲವೂ ಸರಿ ಇದೆ ಅಂತಂದಾಗ ನಾವು
1: ಮುಂದುವರಿಬಹುದು.
0: ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
1: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬಹುದು
0: ಅಷ್ಟೇ.
1: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದ್ದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
0: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಘಟನೆಗಳಲ್ಲಿ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
1: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತಹ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
0: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಸಮಯ 6:50.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.16.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ಬಲ್ಲಮೋಟಿ ಗ್ರಾಮದ ಸಣ್ಣ ಇಡಿಕೇರಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 12 ಮಂಗಳವಾರ ಬೆಳಿಗ್ಗೆ 10 ಕಾರಣವರ ಕೋಲವನ್ನು ನಡೆಸಿಕೆ ತೀರ್ಮಾನಿಸಲಾಗಿದ್ದು, ಕುಟುಂಬಸ್ಥರು, ಕೊಟ್ಟ ಹೆಣ್ಣುಮಕ್ಕ, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತ ಕೋರಿಯೋಳು ಸಣ್ಣ ಇಡಿಕೇರಿ ಕುಟುಂಬಸ್ಥರು, ಬಲ್ಲಮೋಟಿ ಗ್ರಾಮ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್.

0: ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್,
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಬಲ್ಲೆಮಂಡೂರು ಗ್ರಾಮದ ಶ್ರೀ ಮಾರಮ್ಮದೇವಿಯ ವಾರ್ಷಿಕ ಉತ್ಸವ ಇಂದು ಮತ್ತು ನಾಳೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ 10 ಗಂಟೆಗೆ ಭಂಡಾರ ಇಡಿಸಿ ಶುದ್ಧ ಕಲಶ ಪೂಜೆ, 3 ಗಂಟೆಗೆ ದೇವಿಯ ಅವಭೃತ ಸ್ನಾನ, ನಾಳೆ

0: ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್,
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಬಲ್ಲೆಮಂಡೂರು ಗ್ರಾಮದ ಶ್ರೀ ಮಾರಮ್ಮದೇವಿಯ ವಾರ್ಷಿಕ ಉತ್ಸವ ಇಂದು ಮತ್ತು ನಾಳೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ 10 ಗಂಟೆಗೆ ಭಂಡಾರ ಇಡಿಸಿ ಶುದ್ಧ ಕಲಶ ಪೂಜೆ, 3 ಗಂಟೆಗೆ ದೇವಿಯ ಅವಭೃತ ಸ್ನಾನ, ನಾಳೆ ಪೂಜಾ ಕಾರ್ಯ ಹಾಗೂ ಕಲಜ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
4: ಅಪ್ಪ, 3,000 ಕೊಡಿ.
5: ಯಾಕೆ?
4: ನನ್ನ ಪಾಕೆಟ್ ಮನಿ.
5: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
4: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
5: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
4: ನಿಮ್ ಮೊಬೈಲ್ ಕೊಡಿ.
5: ತಗೋ ತಗೋ.
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
8: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
9: ಮಡಿಕೇರಿ ಆಕಾಶವಾಣಿ. ಹೌದು,
10: ಉಲ್ಲಾಸದ ಮಳೆ ಗೊತ್ತಿದೆ.
9: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
10: ಹೌದು.
8: ಗೂಗಲ್ ನಲ್ಲೂ ಕೂಡ FM 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ.
11: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: स्विट्जरलैंड, स्वीडन, नॉर्वे, इटली इत्येतेषां देशानां षड्दिवसीय यात्रायां प्रस्थास्यति। स्वीय पञ्चदेशानां यात्रायां प्रथमे चरणे श्रीमोदी शुक्रवासरे संयुक्तारबामीरातं सम्प्राप्स्यति, यत्र असौ राष्ट्रपतिना शेख मोहम्मद बिन जायद अल नाहियान इत्यनेन सह मेलनं करिष्यति। द्वौ नेतारौ द्विपाक्षिक विषयेषु विशेषतया ऊर्जा सहयोगे सहैव पारस्परिक हितस्य क्षेत्रीयान्ताराष्ट्रिय विषयेषु विचार विनिमयं करिष्यतः। स्वीय यात्रायाः द्वितीये चरणे प्रधानमन्त्री शुक्रवासरे नीदरलैंड देशं सम्प्राप्स्यति। 17-2000 वर्षे स्वान्तिम यात्रायाः अनन्तरं प्रधानमन्त्रिणः नीदरलैंड देशस्य इयं द्वितीया यात्रा भविष्यति इति। यात्रायाः तृतीये चरणे श्रीमोदी रविवासरे स्वीडन देशस्य गोथेनबर्ग नगरं गमिष्यति। श्रीमोदी स्वीडन देशस्य समकक्षेण उल्फ क्रिस्टर्सन्स इत्यनेन सह विभिन्नेषु विषयेषु द्विपाक्षिक वार्तां करिष्यति। विदेश मन्त्रालयः अवदत् यत् प्रधानमन्त्रिणः आगामी यात्रा सद्यः सम्पन्नस्य भारत यूरोपीय संघस्य मुक्त व्यापार सहमतेः दृष्ट्या विविध क्षेत्रेषु विशेषतया व्यापार निवेश सम्बन्धेषु यूरोपेन सह भारतस्य सहभागित्वम् इतोपि सुदृढं करिष्यति इति। भाजपा दलस्य नेता हिमंत बिस्वा शर्मा इत्येषः अद्य चतुर्मन्त्रिभिः सह असमराज्यस्य मुख्यमंत्री रूपेण शपथवचनं ग्रहीष्यति। असमराज्ये तृतीयवारं एनडीए प्रशासनं भविष्यति, यस्य नेतृत्वं शर्मा वर्यः निरन्तरं द्वितीयवारं मुख्यमन्त्रित्वेन करिष्यति। आईपीएल इति क्रिकेट प्रतिस्पर्धायां धर्मशाला इत्यत्र हिमाचल प्रदेश क्रिकेट असोसिएशन स्टेडियम इत्येतस्मिन् क्रीडांगणे दिल्ली कैपिटल्स दलेन पंजाब किंग्स दलं 30-2 पराजितम् इति वार्ताः।
1: आकाशवाणी मडिकेरी
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
5: ಮೂರು ಕಾಲೇಜ್ ನಲ್ಲಿ
6: ಚಿಂತಿಸಬೇಡಿ
5: ಫೀಸ್ ನೋಡು
7: ಏನ್ ಸಮಾಚಾರ
8: ಏನಾಯ್ತು
6: ಫೀಸ್ ನ ಟೆನ್ಷನ್
7: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಸೊ ರಸ್ತೆ ಕ್ಲಿಯರ್ ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ ಅದರಲ್ಲೂ 400,000 ವರೆಗೆ ನೋ ಕೊಲೆಟ್ರಲ್ ಅದೆಲ್ಲಿ ಸ್ವೀಟ್ಸ್
9: ಆರ್ಬಿಐ ಹೇಳುತ್ತೆ
10: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
1: ನಿಧನ ಸುದ್ದಿ ನಾಪೋಕ್ಲನ್ ಎಲ್ಜಿ ಗ್ರಾಮತ್ರ ಮನವಟ್ಟಿರ ಪೊನ್ನುಮಣಿ ಪೊನ್ನಪ್ಪ ಎಂಗ ಕೈಂಜೈರಲು ಮರಣಪಟ್ಟಿತ್ತು ಬಯತು 78 ಆಕಿರಿ ಕಾರ್ಯ ಇಂದು 12 ಒಕ್ಕ ತೂಟಿಂಗಳತ್ತು ಮಡಿಕೇರಿ ಮುತ್ತಪ್ಪಕೇರಿ ನಿವಾಸಿ ಪೊನ್ನಚೆಟ್ಟಿರ ಜಾಲಿ ತಿಮ್ಮಯ್ಯ ಎಂಗ ನಿನಾದ ಮರಣಪಟ್ಟಿತ್ತು ಬಯತು 73 ಆಕಿರಿ ಕಾರ್ಯ ಇಂದು ಮಜ್ಜನತ್ರ ಮಿದ ಮಡಿಕೇರಿ ಕೊಡವ ಸಮಾಜತ್ತು ನಡ್ಪ ಹಮ್ಯಲ ಕರಳನ ಚೋಳಚಂಡ ಸುಬ್ಬಯ್ಯ ಎಂಗಡ ಮೂವ ರವಿ ಸೋಮಯ್ಯ ಎಂಗ ನಿನಾದ ಮರಣಪಟ್ಟಿತ್ತು ಬಯತು 52 ಆಕಿರಿ ಕಾರ್ಯ ಇಂದು ಮಜ್ಜನ 2 ದೇವರಪುರ ಹೆಬ್ಬಾಲೆ ಗ್ರಾಮತ್ರ ಪೌತಿ ಸಣ್ಣುವಂಡ ಸೋಮಯ್ಯ ಎಂಗಡ ಪೊಣ್ಣು ಭೋಜಕಿ ಸೋಮಯ್ಯ ಎಂಗ ತಂಡ 83 ಬೈತಲೆ ನಿನಾದ ಮರಣಪಟ್ಟಿತ್ತು ತಾಮನೆ ಹರಮಣಮಡ ಆಕಿರಿ ಕರ್ಯ ಇಂದು ಪಲಕ 11 ಸ್ವಂತ ಮನೆಯಲ್ಲಿ ಕೌಟೋಳಿ ಗ್ರಾಮತ್ರ ಗುಂಬೀರ ಶಾಂತಕುಮಾರ್ ಎಂಗಡ ಪೊಣ್ಣು ಪ್ರೇಮ ವಿಜಯಲಕ್ಷ್ಮಿ ಅಯ್ಯಂಗ ನಿನಾದ ಮರಣಪಟ್ಟಿತ್ತು ತಾಮನೆ ನಾಳಿಯಮಂಡ 64 ಬೈತು ಆಕಿರಿ ಕರ್ಯ ಇಂದು ಪಲಕ 10 ಸ್ವಂತ ಮನೆಯಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ
11: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ
12: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ ಬನ್ನಿ ಆಕಾಶವಾಣಿ

ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು, ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1000

0: 513.75 ಕೋಟಿಗಳಾಗಿದ್ದು ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು ಈ ವರ್ಷ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22ರವರೆಗೆ ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.

0: ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು,
1: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಇಸವಿಯಿಂದ ಪ್ರಾರಂಭವಾಗಿ ಈಗ 2026-27 ಇಸವಿವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನು ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್, 105 ಟನ್, ಒಟ್ಟು 200 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇರ್ತಿದೀವಿ. ದಶೇರಿ, ಮಲ್ಲಿಕ, ಅಪ್ಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಡಿಕೇರಿ, ಸಮಯ 7:15:21. ಕೇಳುಗರೆ, ಇಂದು ಮಧ್ಯಾಹ್ನ 12:35 ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವನ್ನು ಕೇಳಲಿದ್ದೀರಿ. ಭಾಗವಹಿಸುವವರು SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲ ಅವರಿಂದ. 12:05 ವನಿತಾ ವಿಹಾರದಲ್ಲಿ ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲತಾ ಬಾಳಿಗ. ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ, ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಗಾನಶ್ರೀ KV ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು PM ಜಗದೀಶ್. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿಕಾಂಡಕ ಕೋರಕ ಕೀಟದ ನಿಯಂತ್ರಣ ಕುರಿತು ಡಾ MS ಉಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ.
3: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
4: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
5: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ

0: ಆನಿವರ್ಸರಿ ಆಫರ್ ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ಥ್ ಈಸ್ಟ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
2: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
0: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
3: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ
1: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೋಣಿಕೊಪ್ಪಲು.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 222-5571.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
3: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲ ನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877. ಮೊಬೈಲ್ 9364881641.
0: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
1: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
8: ಏನ್ ರವಿ, ವಿರಾಜಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ. ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ

0: ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257231141 ಅಥವಾ 9845866528.
1: ಬಿಳಗುಂದ 40 ಒಕ್ಕಲುಪಿಂಜ ಹೊಸಕೋಟೆಗೆ ಕೂಡ ಬೋಂದ 300 ಒಕ್ಕಡ ಶ್ರೀ ಭದ್ರಕಾಳಿ ದೇವಿರ ನಮ್ಮೆ ಇದೇ 13-16 ತಾರೀಖಿಗೆ ತರ ನಡಪ. 13 ಪದ್ನಾಚೆ ಪಟ್ಟಣಿ ಬೈಟ್ 8 ಮೂಲಸ್ಥಾನ ಮೊನ್ನೆ ಮಾಡಕ್ಕೆ ಪೋಪೋ. 14 ಬ್ಯಾಳಾಚೆ ಬೋಡುಕಳಿ ತೆರೆ. 15 ಬುಳ್ಳಾಚೆ ಕುದುರೆ ನಮ್ಮೆ ಪಿಂಜ ಚೂಳೆ. 16 ಚೆನ್ನಿಯಾಚೆ ಪೂಜೆ ಪಿಂಜ ಬಂಡರ್ಲ ಕಡು. ಭಕ್ತಾದಿಯಲ್ಲ ಬಂತು ದೇವಿರ ಆಶ್ರಯ ಪಡೆದು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತು. ಗಾಳಿಬೀಡು ಶ್ರೀ ಶಕ್ತಿ ಗಣಪತಿ ದೇವಸ್ಥಾನದ 8 ಪ್ರತಿಷ್ಠಾ ವಾರ್ಷಿಕೋತ್ಸವ ಇದೇ 13 ನಾಳೆ ಬುಧವಾರ ನಡೆಯಲಿದ್ದು ಬೆಳಿಗ್ಗೆ 6:30 21 ತೆಂಗಿನಕಾಯಿ ಗಣಹೋಮ, ಕಲಶಾಭಿಷೇಕ, ನವಗ್ರಹ ಕಲಶಾಭಿಷೇಕ, ಪಂಚಾಮೃತ ಅಭಿಷೇಕ, ಎಳನೀರು ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯ. 12 ಮಹಾಪೂಜೆ, ಮಧ್ಯಾಹ್ನ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಗಾಳಿಬೀಡು ಶ್ರೀ ಶಕ್ತಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಬಲ್ಲೆಮಂಡೂರು ಗ್ರಾಮದ ಶ್ರೀ ಮಾರಮ್ಮದೇವಿಯ ವಾರ್ಷಿಕೋತ್ಸವ ಇಂದು ಮತ್ತು ನಾಳೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ 10 ಭಂಡಾರ ಇಡಿಸಿ ಶುದ್ಧ ಕಲಶ ಪೂಜೆ, 3 ದೇವಿಯ ಅವಭೃತ ಸ್ನಾನ, ನಾಳೆ ಪೂಜಾ ಕಾರ್ಯ ಹಾಗೂ ಕಲಜ ನಡೆಯಲಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಶ್ರೀ ಭಗವತಿ ದೇವಸ್ಥಾನ ಕಾವಡಿ, ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇದೇ 3 ಮೇ 18 ಬ್ರಹ್ಮಶ್ರೀ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿ 60 ಮನೆಯವರ ಹಿರಿತನದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ 13 ಸಂಜೆ 5 ತಂತ್ರಿಗಳ ಆಗಮನ, ಸಂಜೆ 7 ಸಾಮೂಹಿಕ ಪ್ರಾರ್ಥನೆ, ಅಂಕುರ ಆರೋಹಣ, ಅರ್ಚವರ್ಣ, ಬಿಂಬ ಪರಿಗ್ರಹ, ಪಶುದಾನ ಪುಣ್ಯಾಹ, ಪ್ರಸಾದ ಪುಣ್ಯಾಹ, ಪ್ರಸಾದ ಶುದ್ಧಿ, ವಾಸ್ತು ರಾಕ್ಷೋಗ್ನ ಹೋಮ, ವಾಸ್ತು ಬಲಿ, ವಾಸ್ತು ಕಲಶಾಭಿಷೇಕ, ನಂತರ ಮಂಗಳಾರತಿ. ದಿನಾಂಕ 14 ಬೆಳಿಗ್ಗೆ 6 ಉಷಾ ಪೂಜೆ, 7 ಗಣಪತಿ ಹೋಮ, ಭಗವತಿ ಪೂಜೆ, ಬಿಂಬಶುದ್ಧಿ, ಕಲಶಾಭಿಷೇಕ, ಅಂಕುರ ಪೂಜೆ, ದ್ವಾರ ಪ್ರಾಯಶ್ಚಿತ ಹೋಮ, ಸ್ಥಳ ಶುದ್ಧಿ, ತ್ರಿಕಾಲ ಪೂಜೆ, ಹೋಮ ಕಲಶಾಭಿಷೇಕ, ಮಹಾಪೂಜೆ, ಸಾಯಂಕಾಲ 6 ದೀಪಾರಾಧನೆ, ಶ್ರೀ ಭಗವತಿ ಸೇವೆ, ಅಂಕುರ ಪೂಜೆ, ಕುಂಡ ಶುದ್ಧಿ, ಅಥಾಳ ಪೂಜೆ, ಬಿಂಬ ಪರಿಗ್ರಹ, ಜಲಾದಿವಾಸ, ನಂತರ ಮಂಗಳಾರತಿ. ದಿನಾಂಕ 15 ಬೆಳಿಗ್ಗೆ 6 ಉಷಾ ಪೂಜೆ, 7 ಶ್ರೀ ಗಣಪತಿ ಹೋಮ, ಅಂಕುರ ಪೂಜೆ, ಶಾಂತಿ ಹೋಮ, ತ್ರಿಕಾಲ ಪೂಜೆ, ಶ್ರೀ ನಾಗಪ್ರತಿಷ್ಠೆ, ಶ್ರೀ ನವಗ್ರಹ ಪ್ರತಿಷ್ಠೆ, ಶ್ರೀ ಕ್ಷೇತ್ರಪಾಲ ಪ್ರತಿಷ್ಠೆ, ಶ್ರೀ ಬ್ರಹ್ಮ ರಕ್ಷಕರ ಪ್ರತಿಷ್ಠೆ, ಶ್ರೀ ಸಪ್ತ ಮಾತೃಕೆಯರ ಪ್ರತಿಷ್ಠೆ, ಕಲಶಾಭಿಷೇಕ, ನಂತರ ಮಂಗಳಾರತಿ. ಸಾಯಂಕಾಲ ತ್ರಿಕಾಲ ಪೂಜೆ, ಕುಂಡ ಶುದ್ಧಿ, ಭಗವತಿ ಸೇವೆ, ಅಥಾಳ ಪೂಜೆ, ಅಂಕುರ ಪೂಜೆ, ನಂತರ ಮಂಗಳಾರತಿ ನಡೆಯಲಿದೆ. ಪೂರ್ವನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಭಗವತಿ ದೇವಿಯ ಈ ಪುಣ್ಯ ಮಹಾ ಬ್ರಹ್ಮ ಕಲಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಭಗವತಿ ದೇವಸ್ಥಾನ ಕಾವಡಿ ಇದರ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಹಾಗೂ ಊರವರು ಕೇಳಿಕೊಂಡಿದ್ದಾರೆ.
1: ಮೇ 4 ಮರಣಪಟ್ಟ ಅಂದಗೋವೆ ಗ್ರಾಮ ಚಿಕ್ಕಂಡ ಉತ್ತಪ್ಪಾಯಂಡ ಮಾದಕಾರ್ಯ ಇದೇ 14 ಬ್ಯಾಳಾಚೆ ಪೊಲಕ 11 ಅಂದಗೋವೆ ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬೆಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರುಣುಂದು ಐಂಡ ಪೊಣ್ಣು ಚಿಕ್ಕಂಡ ಚೋಂದಮ್ಮ ಮಕ್ಕ ಮೈಮಕ್ಕ ಕರುಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತು.
3: ನೀವು ಬನ್ನಿ.
1: ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ, ಇವರು ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ತಿಂಗಳ 16-17 ಶನಿವಾರ ಭಾನುವಾರ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಕೆಳಗಿನ ಮೈದಾನದಲ್ಲಿ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳಿವೆ. 17 ಸಂಜೆ 3 ಸಮಾರೋಪ ಸಮಾರಂಭ, 2 ಮಧ್ಯಾಹ್ನ ಊಟೋಪಚಾರವಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
4: ಪ್ರತಿ 2 ನಡೆಯುವ ಭಾಗಮಂಡಲ ಸಣ್ಣಪುರಿಕೋಟು ಗ್ರಾಮದ ಕುಯ್ಯಮುಡಿ ಕಡವಡಿ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಇದೇ ತಾರೀಕು 14-15 ನಡೆಯಲಿದೆ. 14 ಗುರುವಾರ ಸಂಜೆ 6 ಕುಯ್ಯಮುಡಿ ದೊಡ್ಡಮನೆಯಿಂದ ಭಂಡಾರ ತರುವುದು, 8 ಶ್ರೀ ವಿಷ್ಣುಮೂರ್ತಿ ದೇವರ ಬೊಳ್ಳಾಟಂ, ನಂತರ ಇತರ ಕೋಲಗಳು ನಡೆಯಲಿವೆ. 15 ಶುಕ್ರವಾರ ಬೆಳಗ್ಗೆ 10 ಶ್ರೀ ವಿಷ್ಣುಮೂರ್ತಿ ದೇವರ ಮೇಲೇರಿ, ನಂತರ ಭೂಮಿ ಗುಳಿಗ, ರಾಹುಗುಳಿಗ ದೈವಗಳ ಕೋಲ ನಡೆಯಲಿದ್ದು, ಮಧ್ಯಾಹ್ನ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
5: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
7: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದ್ ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
1: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ಬಲಮೋಟಿ ಗ್ರಾಮದ ಸಣ್ಣ ಇಡಿಕೇರಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 12ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಕಾರಣವರ ಕೋಲವನ್ನು ನಡೆಸಿಕೆ ತೀರ್ಮಾನಿಸಲಾಗಿದ್ದು, ಕುಟುಂಬಸ್ಥರು, ಕೊಟ್ಟ ಹೆಣ್ಣುಮಕ್ಕ, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತ ಕೋರಿಯೋಳೋ ಸಣ್ಣ ಇಡಿಕೇರಿ ಕುಟುಂಬಸ್ಥರು. ಬಲ್ಲಮೌಟಿ ಗ್ರಾಮ.
10: ಮಂಕುತಿಮ್ಮನ ಕಗ್ಗ, ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ 3 ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50ಕ್ಕೆ ಕಗ್ಗದ ಸಿರಿ. ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
11: ಮಡಿಕೇರಿ ಆಕಾಶವಾಣಿ.
10: ಹೌದು,
12: ಉಲ್ಲಾಸದ ಮಳೆ ಜಿನು ಗೊತ್ತಿದೆ.
11: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
12: ಹೌದು, ಮುಂಜಾನೆಯುನಿ ಮುಸಂಜೆಯುನಿ ನನ್ನೆದೆಯ ಬಡಿತವನಿ.
10: ಗೂಗಲ್ ನಲ್ಲೂ ಕೂಡ FM 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು. ಮಡಿಕೇರಿ ಆಕಾಶವಾಣಿ ಕೇಂದ್ರದ

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಗಾನಶ್ರೀ ಕೆವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿಕಾಂಡ ಕೋರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ

0: ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಆರಂಭವಾದ ಈ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ದದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ

0: ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೇಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ಮುತ್ತಪ್ಪಕೇರಿ ನಿವಾಸಿ ಪೊನ್ನಚೆಟ್ಟಿರ ಜಾಲಿ ತಿಮ್ಮಯ್ಯ ಎಂಗ ನಿನ್ನಾಂದು ಮರಣಪಟ್ಟಿತ್ತು. 73 ಬೈತ್ರ ಪೊನ್ನಚೆಟ್ಟಿರ ಜಾಲಿ ತಿಮ್ಮಯ್ಯ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನತ್ರ ಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡ್ಪಾಂದ ಒಕ್ಕಕಾರ ಅರ್ಚಿಟ್ಟಿತ್ತು. ನಾಪೋಕ್ಲು ನೆಲ್ಜಿ ಗ್ರಾಮತ್ರ ಮಣವಟ್ಟಿರ ಪೊನ್ನುಮಣಿ ಪೊನ್ನಪ್ಪ ಎಂಗ ಕೈಂಜೈರಲು ಮರಣಪಟ್ಟಿತ್ತು. 78 ಬೈತ್ರ ನಿವೃತ್ತ ಉಪಾದ್ರಿ ಮಣವಟ್ಟಿರ ಪೊನ್ನುಮಣಿ ಪೊನ್ನಪ್ಪ ಎಂಗಡ ಆಕಿರಿ ಕಾರ್ಯ ಇಂದು 12 ಗಂಟೆಗೆ ಒಕ್ಕ ತೂಟುಗಳತ್ತು ನಡ್ಪಾ. ಹಮ್ಯಾಲ ಕರಳನ ಚೋಳಚಂಡ ಸುಬ್ಬಯ್ಯ ಎಂಗಡ ಮೂ ರವಿ ಸೋಮಯ್ಯ ಎಂಗ ನಿನಾದು ಮರಣಪಟ್ಟಿತ್ತು. 50 ದಂಡು ಬೈತ್ರ ಚೋಳಚಂಡ ರವಿ ಸೋಮಯ್ಯ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪ. ಕರ್ಟೋಳಿ ಗ್ರಾಮತ್ರ ಗುಂಬೀರ ಶಾಂತಕುಮಾರ್ ಎಂಗಡ ಪೊನ್ನು ಪ್ರೇಮ ವಿಜಯಲಕ್ಷ್ಮಿ ಎಂಗ ನಿನಾದು ಮರಣಪಟ್ಟಿತ್ತು. ತಾಮನೆ ನಾಳಿಯಂಡ 64 ಬೈತ್ರ ಗುಂಬೀರ ಪ್ರೇಮ ವಿಜಯಲಕ್ಷ್ಮಿ ಎಂಗಡ ಆಕಿರಿ ಕಾರ್ಯ ಇಂದು ಪಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪಾಂದು ಒಕ್ಕಕಾರ ಅರ್ಚಿಟ್ಟಿತು. ದೇವರಪುರ ಹೆಬ್ಬಾಲೆ ಗ್ರಾಮ ಕರಳನ ಪೌತಿ ಸಣ್ಣುವಂಡ ಸೋಮಯ್ಯ ಎಂಗಡ ಪೊನ್ನು ಬೋಜಕ್ಕಿ ಸೋಮಯ್ಯ ಎಂಗ ತಂಡ 83ನೇ ಬೈತಲು ನಿನ್ನಂದು ಮರಣಪಟ್ಟಿತು. ಸಣ್ಣುವಂಡ ಬೋಜಕ್ಕಿ ಸೋಮಯ್ಯ ಎಂಗಡ ತಾಮನೆ ಅರಮಣಮಡ ಇಂಗಡ ಆಕಿರಿ ಕಾರ್ಯ ಇಂದು ಪಲಕ 11 ಗಂಟೆಗೆ ಎಂಡ ಸ್ವಂತ ಮನೆಯಲ್ಲಿ ನಡ್ಪಾಂದು ಒಕ್ಕಕಾರ ಅರ್ಚಿಟ್ಟಿತು.
2: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ಜಂಕ್ಷನ್ ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ. ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ

0: ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
3: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
6: ನೆಕ್ಸಾ
1: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
7: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
1: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
7: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೊಡು.
10: ಹಾ ಹೌದು, ನಮಗೂ ತಗೊಳ್ಳೋಣ.
9: VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900091282
8: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
13: ಮಕ್ಕಳಿಗೆ, ನಿನಗೆ, ನನಗೆ ಅಂಥ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
14: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
15: ಕೊಡಗರ ಹಳ್ಳಿಯ AK ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ.
16: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶ್ವ ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, AC, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. TV, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ EMI. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
17: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
18: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
19: ಬಿಂದು ಪ್ರೀಮಿಯಂ ನೋಡಿದ್ಯಾ?
18: ಇಲ್ಲ, ಯಾಕೆ?
19: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
20: ಶುಭಂ ಸಮೃದ್ಧಿ ಪ್ರೆಸೆಂಟ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
19: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
20: ಕಾಲ್ 9164753608 ಒಂದ್ ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
21: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
22: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
23: ಸುದ್ದಿ ಸಮಾಚಾರ ಓದೇಂಡುಳ್ಳ, ತೇಲಪ್ಪಂಡ, ಕವನ್, ಕಾರ್ಯಪ್ಪ. ಸುದ್ದಿ ವಿವರ: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಪಿಂಜ ಜೀವನೋಪಾಯ ಮಿಷನ್ ಕಾಯ್ದೆ ಇಡೀ ದೇಶದಲ್ಲೇ July 1st ಜಾರಿಗೆ ಒಪ್ಪಂದು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಿನ್ನಂದು ಅಧಿಸೂಚನೆ ಹೊರಡಿಸಿದ್ದು. July 1st ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆ ರದ್ದಾಪ, ಇದನ್ನ ಬದಲು VBG ರಾಮ್ಜಿ ಜಾರಿಗೆ ಒಪ್ಪ. ಕಾರ್ಮಿಕಂಗಕ್ಕೆ ಏದೇ ಸಮಸ್ಯೆ ಅಪ್ಪಲೆಂದು ಕೇಂದ್ರ ಸರ್ಕಾರ ಎಣ್ಣಿತು. ಕೂಲಿ ಕೊಡಪ್ಪ ಕಾಮಗಾರಿ

ಸಮಸ್ಯೆ ಪರಿಹಾರ, ಪಳೆಯ ಕಾಯ್ದೆ ಪುದಿಯ ಕಾಯ್ದೆಗೆ ಬದಲಾವಣೆಗೆ ಸಂಬಂಧಪಟ್ಟನಕ್ಕೆ ಅವಶ್ಯವುಳ್ಳ ಎಲ್ಲ ನಿಯಮತ್ನ ರೂಪಿಸಿಡುವ ಪ್ರಕ್ರಿಯೆ ನಡೆದಂಡು. ಹುದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮೀಣ ಭಾಗದ ಮಕ್ಕಳು ಅರಿವು ಅನ್ನೋ ಪದ್ಧತಿ ಅಂಚು ದಿನತ್ರ ವಿಶೇಷ ಬೇನಿಕಾಲತ್ರ ಶಿಬಿರ ದಿಶಾ ಸಂಸ್ಥೆಯ ಕೂಡುಕೂಟದ ಶುರುವಾಯಿತು. ಶಿಬಿರತ್ಲ ಪ್ರಾಸ್ತಾವಿಕ ಆಯ್ತು ತಕ್ಕ ಬಂದ ಸಂಪನ್ಮೂಲ ವ್ಯಕ್ತಿ ಪ್ರೀತಂ ಪೊನ್ನಪ್ಪ ಈ ಶಿಬಿರತ್ಲ ಸಾಮಾಜಿಕ ಜವಾಬ್ದಾರಿ, ನಲ್ಲ ಪೌಷ್ಟಿಕಾಂಶ ಉಳ್ಳ ತೀನಿ, ಭೂಮಿ ಪಿಂಜ ನಾನ್, ಪ್ರಕೃತಿ ಪಿಂಜ ಪರಂಪರೆ, ನೈತಿಕತೆ ಪಿಂಜ ಮೌಲ್ಯಗಳು ಅನ್ನುವ ಅಂಚಿ ಆಶಯತ್ರ ಮೇಲೆ ಅಂಚಿ ದಿನ ಶಿಬಿರ ನಡಪಂದ ಎಣ್ಣಿಚಿ. ಇಲ್ಲಿ ಮಕ್ಕ ಓದುಲೆ ಎಳೆದುಲೆ ಆಚಂಗಿ ಚಟುವಟಿಕೆರ ಮೂಲಕ ಅನುಭವ ತಿಂಚ ಪಡಿಪ. ಇಲ್ಲಿ ಪಡಚಿತುಳನ್ನ ತಂಗಡ ಜೀವನದಲ್ಲಿ ಪಾಲನೆ ಮಾಡುವ ಅಂದು ಎಣ್ಣಿಚಿ. ಸಂಪನ್ಮೂಲ ವ್ಯಕ್ತಿಗಳನ್ನು ಕುಸುಂಪಿಂಜ ವಾಂಚಿರ

0: ಕೊಡಗು ಜಿಲ್ಲೆಯ ನೆಲ ಜಲಪಿಂಜ ಅರಣ್ಯ ಪ್ರದೇಶಕ್ಕೆ ಮಾರಕಾಯಿತುಳ್ಳ ಭೂ ಪರಿವರ್ತನೆ ನಿಪ್ಪುಚಿಡೋಣದು ಕೊಡವು ಪಿಂಜ ಕಾವೇರಿ ಉಳಿಸಿ ಅಭಿಯಾನದ ಸಂಯೋಜಕ ನಿವೃತ್ತ ಕರ್ನಲ್ ಸಿಪಿ ಮುತ್ತಣ್ಣ ಸರ್ಕಾರತ್ನ ವರತ ಮಾಡಿತು. ವಿರಜಪೇಟೆ ಪತ್ರಕರ್ತಂಗಡ ಭವನದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬರಂದವು ಕೆಲವು ವ್ಯಕ್ತಿಯ ಪಿಂಜ ಸಂಸ್ಥೆಕಾರ ಪಣತರ ಆಸೆಗೆ ಜಿಲ್ಲೆಯ ಕೆಲವು ಭಾಗತ್ತು ಭೂ ಪರಿವರ್ತನೆ ಮಾಡುವಂಚಿ ಪುದಿಯ ಬಡಾವಣೆ ಮಾಡಿನುಂಡು ಕೃಷಿ ಭೂಮಿ ಪರಿವರ್ತನೆ ಆಚಂಗಿ ಜಿಲ್ಲೆಯ ಜಲಮೂಲ ಬತ್ತಿಪೋಪ ಮಿಂಜಕ ಕೊಡಗರ ಜನಕ ಕುಡಿಪಕ ನೀರು ಸಹ ಕಟ್ಟುಲ ಸರ್ಕಾರ ತೊಡಿಕೆ ಸರ್ವೆ ಮಾಡುವಂಚಿ ಒತ್ತುವರಿ ಆಯ್ತಿರುವ ಸರ್ಕಾರಿ ಭೂಮಿನ ವಶ ಕಟ್ಟಂಡು ಮನೆ ಇಲ್ಲದ ಗರೀಬಂಗಕ್ಕೆ ಕೊಡಪನೆ ಕಾಣುವಂದು ಅಂಡಿಚಿ. ಕೊಡಗರ ಬಾಲಕರ್ತಿ ಬೊಪ್ಪಂಡ ದಿಯಾ ಭೀಮಯ್ಯ ಇದೀಗ ರಾಷ್ಟೀಯ ಮಟ್ಟದ ಜೂನಿಯರ್ ಬ್ಯಾಡ್ಮಿಂಟನ್ ಕಳಿಕೂಟದ ಪುನರ ಪದಕ ಪಡೆದವಂಡ ಕೂಟಕ್ಕೆ ಜೂನ್ 26ರಿಂದ ಜುಲೈ 5ಕ್ಕೆ ತನ್ನ ಜಪಾನ್ನಲ್ಲಿ ನಡಪನ್ನತ್ತ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ ಕಳಿಕೂಟಕ್ಕೆ ಭಾರತ ಜೂನಿಯರ್ ತಂಡಕ್ಕೆ ಆಯ್ಕೆಯಾಯಿತು. ಪೊನ್ನಂಪೇಟೆ ಕೂರ್ಗ್ ಯುನೈಟೆಡ್ ಬಾಸ್ಕೆಟ್ಬಾಲ್ ಕ್ಲಬ್ ರಾಧನೆಯಲ್ಲಿ ಪೊನ್ನಂಪೇಟೆ ಸೈಂಟ್ ಆಂಟೋನಿಸ್ ಹೈಸ್ಕೂಲ್ ಪರಂಬುಲ ನಡೆದ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ ಕಳಿಕೊಟ್ಟದ್ದು ಗೋಣಿಕೊಪ್ಪದ ಬಿಬಿಸಿ ತಂಡ ಚಾಂಪಿಯನ್ ಆಯಿತು. ವಿರಜಪೇಟೆ ಅವೆಂಜರ್ಸ್ ತಂಡ ದಂಡನೆ ಸ್ಥಾನ ಪಡೆದದ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಯಲ್ಲಿ ಇಂದು ಪೊಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತನ್ನ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಚಾಕ್ರಿ ಮೇಳ ನಡಪ. ಅವಶ್ಯವುಳ್ಳ ಕಾಮಗಾರಿ ನಡೆತಂಡ ಹಿನ್ನೆಲೆಯಲ್ಲಿ ಇಂದು ಪೊಲಕ 10 ಗಂಟೆಯಿಂದ ಒಯ್ಪತ್ ಅಂಚು ಗಂಟೆಗೆ ತನ್ನ ಹುದಿಕೇರಿ ಕೋಣಗೇರಿ ಬೆಳ್ಳೂರು ಹೈಸುಡ್ಲೂರು ಪೂಕಳತೋಡು ಪಿಂಜ ಸುತ್ತಮುತ್ತ ಕರೆಂಟ್ ಸಂಪರ್ಕದಲ್ಲಿ ವ್ಯತ್ಯಾಸ ಬಂದು ಸೆಸ್ಕ್ ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಡಿತು. ಸೋಮರಪೇಟೆ ತಾಲೂಕರ ಮಾದಾಪುರ ಗ್ರಾಮ ಪಂಚಾಯತಿಯ ಕುಂಬೂರು ಗ್ರಾಮತರ 31 ಎಕರೆ ಪೈಸಾರಿ ಜಾಗತ್ನ ಸ್ಥಳೀಕಂಗಕ್ಕೆ ಕೊಡ್ಕೊಂಡು ಒಂದು ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಎಚ್ಎಂ ಸೋಮಪ್ಪ ಪತ್ರಿಕಾಗೋಷ್ಠಿಯಲ್ಲಿ ವರತ ಮಾಡಿತು. ಈ ಭಾಗತರ ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ಪಂಗಡಕಾರಕ ಪಿಂಜ ಇತರೆ ವರ್ಗಕಾರಕ ಮಂಜೂರಾತಿ ಮಾಡೋಂಡು ಕಂಜ 20 ಕಾಲತಿಂಜ ಇದಂಗಾಯ್ತು ಹೋರಾಟ ಮಾಡಿಣ್ಣು ಬಂದನೆ ಉಂಡು ತೊಡಿಕೆಯಲ್ಲಿ ನಿವೇಶನ ಮಂಜೂರು ಮಾಡೋಣದು ಹೆಂಗ ಸರ್ಕಾರಕ್ಕೆ ಕಟ್ಟಂಡಿತು. ಸೋಮರಪೇಟೆ ತಾಲೂಕಲ್ಲಿ ಬೆಂಗಳೂರು ಜಾಲ್ಸೂರು ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಕಾಮಗಾರಿ ನಡೆಪಕೊಳ್ಳ ಹಿನ್ನೆಲೆಯಲ್ಲಿ ನಾಳೆಯಿಂದ ಜೂನ್ 12ನೇ ತಾರೀಕಿನ ಈ ರಸ್ತೆಯಲ್ಲಿ ಎಲ್ಲ ರೀತಿಯ ವಾಹನ ಸಂಚಾರದ ನಿಷೇಧ ಮಾಡಿತೆಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಆದೇಶ ಪಡಿಸಿಡಿತು. ವಾಹನ ಸವಾರಂಗ ಸೋಮರಪೇಟೆ ಹಾನಗಲ್ಲು ತಲತರಿಶೆಟ್ಟಳ್ಳಿ ತಾಕೇರಿ ಮಾವಿನಕಟ್ಟೆ ಮಾರ್ಗ ಕಲೆಪೋಂಡೊಂದು ಸೂಚನೆ ಕೊಡುತ್ತಿತ್ತು. ಕೊಡಗು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಆಯುಕ್ತ ಡಾ ಸಹನಾ ಎಸ್ ಹಾದಿಮನಿ ಅಯ್ಯಂಗ ಅಧಿಕಾರ ಸ್ವೀಕಾರ ಮಾಡಿತು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ದಂಡೈರದ 25, 26ನೇ ಸಾಲರ ಸ್ವಚ್ಛ ಸರ್ವೇಕ್ಷಣಾ ಕಾರ್ಯ ಇಂದಿನ ನಡಪ. ಸರ್ವೆ ಮಾಡುವಕ್ಕೆ ನಿಯೋಜನೆ ಮಾಡಿತುಳ್ಳ ವ್ಯಾಲಿಡೇಟರ್ಸ್ ಮನೆ ಮನೆಗೆ ಕುದ್ದು ಪೋಪಂಜಿ ಸರ್ವೆ ನಡೆತವ. ಒಟ್ಟಲಿಂಜ 12 ಬಯತಕೊಳಪಟ್ಟ ಮಕ್ಕ ಮೊಬೈಲ್ ಫೋನ್ ಬಳಸುವ ಅಭ್ಯಾಸಕ್ಕೆ ಅಂಟಿಪೋಯ್ತುಂಡಿಂಗಿ ಆ ಅಭ್ಯಾಸತ್ನ ಬುಡ್ತೋಕೆ ಇದೇ ಮೇ 14ರಿಂದ 14ಕ್ಕೆ 4 ದಿನದ ಬಣ್ಣ ಶಿಬಿರತ್ನ ಉಡುಪಿರ ಶ್ರೀ ಪುತ್ತಿಗೆ ಮಠದ ನಡಪದುಂಡು. ಅವರ ವಿವರ ಬೋಂಡುಂದ ಚಂಗಿ 9886056915 ಈ ನಂಬರ್ಲಿ ಕೇಟಿತು ಅರ್ಜವಲು. ದೇಶಮಟ್ಟ ಮತಕ್ಷೇತ್ರ ಪುನರ್ವಿಂಗಡಣೆ ಕೊಡವಕ್ಕೂ ಪ್ರತ್ಯೇಕನ ಎಂಪಿ ಪಿಂಜೆ ಎಂಎಲ್ಎ ಸೀಟ್ ಇನ್ನತ ಬೋಡಿಕೆನ ಮಿಂಜಲು ವೆಚ್ಚಂಡು ಕೊಡವ ನ್ಯಾಷನಲ್ ಕೌನ್ಸಿಲ್ ಇಂತಿಂಜ 14ನೇ ತಾರೀಕಿನ ಮಡಿಕೇರಿಯ ಕೊಡವ ಮಂದಲು ನಂದಿನಡು ನಾಚಪಣ್ಣ ಮುಂದಳತ್ತನತ್ತು 48 ಗಂಟೆ ಶಾಂತಿಗೊತ್ತ ಸತ್ಯಾಗ್ರಹ ನಡೆತೋದುಂಡು. ಮಾನವ ಹಕ್ಕರ ಸಂಸ್ಕೃತಿ ಪಿಂಜ ಜಾಗೃತಿ ವಿಷಯದ ಇಂಜಚ್ಚಕ್ಕೂ ಅರಿವಿಕೆ ಕೊಂಡೊಪ್ಪ ಉದ್ದೇಶದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚಿರಿಯ ಡಾಕ್ಯುಮೆಂಟರಿ ಫಿಲಂ ತಯಾರಿ ಪೈಪೋಟಿನ ಏರ್ಪಾಡು ಮಾಡಿತು. ಈ ಡಾಕ್ಯುಮೆಂಟರಿ ಏದೆಂಗ್ ಭಾರತೀಯ ಭಾಷೆಯಲ್ಲಿರುಂಡು ಇಂಗ್ಲಿಷಲ್ಲಿ ಸಬ್ಟೈಟಲ್ ಇಟ್ಟಿತಿರುಂಡು ವಯಸ್ಸರ ನಿರುಕ ಒಂದೂ ಇಲ್ಲ. ದಾರು ಬೋಂಡಿಕೆಯು ಆನ್ಲೈನ್ ಮೂಲಕ ಪದ ದಾಖಲೆ ಮಾಡಿತು. ಐಕೊಲೋ ಆಯ್ಕೆ ಅನ್ನಂಗೆ 2 ಲಕ್ಷ 1.5 ಲಕ್ಷ ಪಿಂಜ 1 ಲಕ್ಷ ರೂಪಾಯಿ ಇನಾಮುಂಡು. ಈ ಶಾರ್ಟ್ ಫಿಲಂ 10 ನಿಮಿಷ ಸಮಯಕ್ಕೆ ಒಳಪಟ್ಟಿತಿರುಂಡು. ಐಪಗ ಕಡೆ ತಾರೀಕು ಜೂನ್ 30 ಆಯ್ತಿಪ್ಪ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
3: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್.

0: ಹ್ಯಾಪಿ
1: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
0: ಸರ್ಪ್ರೈಸ್ ಗಿಫ್ಟ್
1: ಓಪನ್ ಮಾಡು.
0: ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
1: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಿಧನ ಸುದ್ದಿ. ಕೊಟ್ಲೊಳ್ಳಿ ಗ್ರಾಮತ್ರ ಗುಂಬೀರ ಶಾಂತಕುಮಾರ್ ಎಂಗಡ ಪೊಣ್ಣು ಪ್ರೇಮ ವಿಜಯಲಕ್ಷ್ಮಿ ಎಂಗ ನಿನ್ನಾಂದು ಮರಣಪಟ್ಟಿತ್ತು. ತಾ ಮನೆ ನಾಳೆಯ ಮಂಡ. 64 ಬೈತ್ರ ಗುಂಬೀರ ಪ್ರೇಮ ವಿಜಯಲಕ್ಷ್ಮಿ ಎಂಗಡ ಆಕಿರಿ ಕಾರ್ಯ ಇಂದು ಪಲಕ 10:30 ಸ್ವಂತ ಮನೆಯಲ್ಲಿ ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದಿಂದ.

0: aging rapidly. By 2050, the country will have a significant elderly population. As the country progresses and new technologies emerge, they also have a downside. They are alienating a large section of society, senior citizens who find it difficult to cope with evolving technology and changing time. Suvendu government begins to implement key pledges, notice the Asian Age. New Delhi, all set for first summit of International Big Cat Alliance in June, writes the Economic Times. And finally, the Beatles' first official London museum, called the Beatles at 3 Savile Row, is set to open next year in the Mayfair building, where the band recorded its final album and played its last gig, reports the Hindustan Times. And with that, it's back to you, Abhishek.
1: Thank you, Pramod. And now, before we end the bulletin, the headlines once again. Prime Minister Narendra Modi urges people to save fuel and reduce use of foreign products and bid to save forex amid West Asia crisis. Senior BJP leader Himanta Biswa Sarma to be sworn in as Chief Minister of Assam in Guwahati today. Four ministers, two from BJP and one each from AGP and BPF, to also take oath. EDRS former West Bengal Minister Sujit Basu in connection with South Domdom municipality recruitment scam. Prime Minister Narendra Modi to be on a six-day visit to UAE, Netherlands, Sweden, Norway and Italy beginning Friday. US President Donald Trump says ceasefire with Iran is at its weakest and on massive life support. And Bangladesh forms committee to probe reason behind national cricket team's withdrawal from ICC Men's T20 World Cup in India. And with that, we end the morning news. Have a nice day.
2: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹಾಗೂ ನಾಡಿನ ಏಕತೆಯನ್ನು ಎತ್ತಿಹಿಡಿಯುವುದು ಸದಭಿರುಚಿಯ ಹಾಗೂ ಸಮತೋಲನವಾದ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಿದ್ದರೂ ತನ್ನ ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು, ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು, ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು, ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ, ಮನರಂಜನೆ, ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು, ಕೃಷಿ, ಶಿಕ್ಷಣ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ. ದೃಶ್ಯ ಮಾಧ್ಯಮಗಳಲ್ಲಿ ಮಧ್ಯವರ್ತಿಗಳ ಅಥವಾ ಸಂಭಾಷಣೆಕಾರರ ಪ್ರಭಾವ ವೀಕ್ಷಕರ ಮೇಲೆ ಆಗುವ ಸಂಭವವಿರುತ್ತದೆ. ಆದರೆ ಆಕಾಶವಾಣಿಯಲ್ಲಿ ಸಂಭಾಷಣೆಕಾರ ಮುಖಾಮುಖಿ ಭೇಟಿಯಾಗದ ಕಾರಣ ಈ ಅನಗತ್ಯ ಪ್ರಭಾವ ಇರುವುದಿಲ್ಲ. ಸಮೂಹ ಸಂವಹನದಲ್ಲಿ ಕೆಲವು ಸಲಹೆಗಳನ್ನು ನೀಡುವ ಸಲುವಾಗಿ ಇದ್ದ ಮ್ಯಾಕ್ಬ್ರೈಡ್ ಕಮಿಷನ್ ಹೇಳುವಂತೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರೇಡಿಯೋವನ್ನು ಮಾತ್ರ ಸಮೂಹ ಮಾಧ್ಯಮವೆಂದು ಕರೆಯಬಹುದು. ಅದಕ್ಕೆ ಅತಿ ಹೆಚ್ಚು ಜನರನ್ನು ತಲುಪುವ ಹಾಗೂ ತನ್ನತ್ತ ಸೆಳೆಯುವ ಶಕ್ತಿಯಿದೆ. ಬೇರೆ ಬೇರೆ ಭಾಷೆಯ ಜನರನ್ನು ತಲುಪುವುದರೊಂದಿಗೆ ಟಿವಿ ಮಾಧ್ಯಮಕ್ಕೆ ಹೋಲಿಸಿದರೆ ಇದರಲ್ಲಿ ಕಾರ್ಯಕ್ರಮ ನಿರ್ಮಾಣ ವೆಚ್ಚವೂ ಬಹಳ ಕಡಿಮೆ. ಕೆನಡಾದ ಮಾಧ್ಯಮ ತಜ್ಞ ಮಾರ್ಷಲ್ ಮ್ಯಾಕ್ಲುಹಾನ್ ಆಫ್ರಿಕಾ ಮತ್ತು ಇಂಡಿಯಾ ಹಾಗೂ ಚೀನಾ ದೇಶಗಳಲ್ಲಿ ಏಕರೂಪವಾಗಿ ಹಿಂದುಳಿದವರ ಅಭಿವೃದ್ಧಿಯನ್ನು ಚುರುಕುಗೊಳಿಸಿದೆ ಈ ರೇಡಿಯೋ ಎಂದು ಹೇಳುತ್ತಾ, ಈ ದೇಶಗಳಲ್ಲಿ ರೇಡಿಯೋದ ಮಹತ್ವ ಹಾಗೂ ಅದರ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ. ಹೀಗೆ ದೇಶದ ಏಕತೆ, ಸಮಗ್ರತೆಯ ಗುರುತರ ಹೊಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿರುವ ಆಕಾಶವಾಣಿ ಭಾರತ ಸರ್ಕಾರದ ಸಮಾಚಾರ ಹಾಗೂ ಪ್ರಸಾರ ಮಂತ್ರಾಲಯದ ಮಾಧ್ಯಮ ವಿಭಾಗದ ಒಂದು ಪ್ರಮುಖ ಭಾಗ. ಭಾರತೀಯ ಪ್ರಸಾರ ವ್ಯವಸ್ಥೆಯ ಯಾವುದೇ ನಿಯಮಗಳನ್ನು ರೂಪಿಸುವುದು ಈ ಮಂತ್ರಾಲಯವೇ. ಇದರಲ್ಲಿ ಕೇಂದ್ರ ಮಂತ್ರಿಗಳಿಗೆ ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರು ಕಾರ್ಯದರ್ಶಿಗಳಾಗಿಯೂ ಅವರಿಗೆ ಅಧೀನವಾಗಿ ಗಜಗಾತ್ರದ ಸೆಕ್ರೆಟೇರಿಯೇಟ್ ಕಾರ್ಯ

0: ನಿರ್ವಹಿಸುತ್ತದೆ. ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಸಾರ, ಮಾಹಿತಿ ಹಾಗೂ ನಿಯಮ ಮತ್ತು ಸಮನ್ವಯ. ಈ ಮೂರು ವಿಭಾಗಗಳಲ್ಲಿ ಪ್ರತಿಯೊಂದಕ್ಕೂ ಜಂಟಿ ಕಾರ್ಯದರ್ಶಿಯೊಬ್ಬರು ಮುಖ್ಯಸ್ಥರಾಗಿರುತ್ತಾರೆ. ಸಂವಿಧಾನದ 246ನೇ ವಿಧಿಯು ಕೇಂದ್ರ ಸರ್ಕಾರಕ್ಕೆ ಪ್ರಸಾರ ಕ್ಷೇತ್ರದ ಮೇಲಿನ ಹಿಡಿತವನ್ನು ನೀಡುತ್ತದೆ. ಇದರನ್ವಯ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 1ನೇ ಪಟ್ಟಿಯಲ್ಲಿ ನಮೂದಿತವಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಮಾಡುವ ಪರಮಾಧಿಕಾರ ಲೋಕಸಭೆಗೆ ಇರುತ್ತದೆ. ಈ ಪಟ್ಟಿಯ 31ನೇ ಭಾಗದಲ್ಲಿ ಅಂಚೆ ಮತ್ತು ತಂತಿ ಇಲಾಖೆ, ಟೆಲಿಫೋನ್, ವೈರ್ಲೆಸ್, ಪ್ರಸಾರ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳು ಇವೆ. ಇವುಗಳಲ್ಲಿ ಬ್ರಿಟಿಷರಿಂದ ಜಾರಿಗೊಳಿಸಲ್ಪಟ್ಟಿದ್ದ 1885ರ ದ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಹಾಗೂ 1933ರ ಇಂಡಿಯನ್ ವೈರ್ಲೆಸ್ ಟೆಲಿಗ್ರಫಿ ಆಕ್ಟ್ ಈಗಲೂ ಚಾಲ್ತಿಯಲ್ಲಿವೆ. ಇವುಗಳ ಮೂಲಕ ಸರ್ಕಾರ ಪ್ರಸಾರದ ಮೇಲೆ ಏಕಸ್ವಾಮ್ಯದ ಜೊತೆಗೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ದರಬೇಂದ್ರೆಯವರ ನಿರ್ದೇಶನದಲ್ಲಿ ವತ್ಸಲ ಹರಣ ನಾಟಕದಲ್ಲಿ ಅಭಿಮನ್ಯು ಪಾತ್ರ ವಹಿಸಿದವರು.
4: ಸಮರ ಮೈದಾನದಲ್ಲಿ ಶತ್ರು ಭಯದಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗವನ್ನು ಹೊಂದುವುದೇ ವೀರರ ಕಾರ್ಯವು.
3: 7ನೇ ವಯಸ್ಸಿನಿಂದಲೇ ಆಕಾಶವಾಣಿಯ ನಾಟಕಗಳಲ್ಲಿ ಅಭಿನಯಿಸಿದವರು.
5: ಎದುರು ಕುಳಿತಿರುವವನು ಪ್ರಭು ಎನಿಸದೆ ಯಾರೋ ನನ್ನ ಎದುರಾಳಿಯೊಬ್ಬ ನನ್ನ ಪೌರುಷವನ್ನೇ ಪ್ರಶ್ನಿಸುತ್ತಾ ಕುಳಿತಿರುವಂತಿದೆ.
3: ಆಕಾಶವಾಣಿ ಆವರಣದಲ್ಲೇ ಬೆಳೆದವರು.
6: ಚಿಕ್ಕಂದಿನಿಂದ ನನಗೆ ಡಾಕ್ಟರ್ ರಮೇಶ್ ಅಂತ ಕರೆಸ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ನಮ್ಮ ಎದುರು ಮನೆ ಹುಡುಗಿರು ಡಿಸೆಕ್ಷನ್ ಮಾಡಿದ್ರಿಂದ ಅಹಿಂಸಾ ಪ್ರತಿಪಾದಕನಾದ ನಾನು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಡಾಕ್ಟರ್ ಆಗ್ಲಿಲ್ಲ.
7: ಇಂದು ಪ್ರಸಾರವಾಗಲಿರುವ ನಾಟಕ ಕರ್ವಾಲೋ, ನಿರ್ದೇಶನ ನಿರ್ವಹಣೆ ಎನ್ವಿ ರಮೇಶ್.
3: ಆತ್ಮೀಯರ ಮಾತಿನಲ್ಲಿ ಕರ್ವಾಲೋ ರಮೇಶ, ಕಲಬುರಗಿಯಲ್ಲಿ ಸಂತೀಶಾಣಪ್ಪ. ನಮ್ಮ ನಮ್ಮಲ್ಲಿ ಮನೆ ಮನೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮನಗಳನ್ನು ತಲುಪಿದವರು ಎನ್ ವಿ ರಮೇಶ್.
8: ಆಗ ಧಾರವಾಡ ಗುಲ್ಬರ್ಗಾ ಮಧ್ಯೆ ಪ್ರಸಾರದ ಟೇಪುಗಳು ಪ್ರತಿ ಶುಕ್ರವಾರ ಹಾಗೂ ಸೋಮವಾರ ಬಸ್ಸಿನಲ್ಲಿ ಪೆಟ್ಟಿಗೆಯಲ್ಲಿ ಬಂದು ವಾಪಸ್ ಹೋಗಬೇಕಿತ್ತು. ಅಂದಿನ ಗುಲ್ಬರ್ಗಾದಲ್ಲಿ ಮಾಂಟ್ರೇಲ್ ಒಲಿಂಪಿಕ್ಸ್ ಕಾಲದಲ್ಲಿ ಬೆಳಗಿನ ಜಾವ 3:45 ಪ್ರಸಾರಕ್ಕೆ ಹೋಗುತ್ತಿದ್ದೆವು. ಪ್ರಸಾರ ಕೇಂದ್ರ ಕೋಟನೂರು, ಗುಲ್ಬರ್ಗಾದಿಂದ 6 ಕಿಲೋಮೀಟರ್ ದೂರ. ಸ್ಟ್ರೈಕ್ ಆದಾಗ 3 ಬಾರಿ ಡ್ಯೂಟಿ ರೂಮ್ ಸಾಮಾನಿದ್ದ ಪೆಟ್ಟಿಗೆ ಹೊತ್ತು ನಡೆದು ಹೋಗಿದ್ದೆ.
3: ನಾಟಕ ನಿರ್ದೇಶನ, ನಟನೆ, ರಚನೆ, ಪರಿಕಲ್ಪನೆ, ಮಹಿಳೆಯರ ಮಕ್ಕಳ ಕಾರ್ಮಿಕರ ಕಾರ್ಯಕ್ರಮಗಳು, ಸರಣಿ ಕಾರ್ಯಕ್ರಮಗಳು, ಸಂದರ್ಶನ, ಸಂವಾದ, ಸಂವಹನ, ಬಹುವಿಧ ಕಾರ್ಯಕ್ರಮೋತ್ಸಾಹಿ ಎನ್ ವಿ ರಮೇಶ್.
9: ನಾಣತಿಯಂತೆ ವನಕ್ಕೆ ಪೂಜನ ದಾವಂ ಆತನ ಮನದಿಯ ನುಯ್ದ ಸೀತೆಯನೇ ಸಫಲವಾಯಿತೆ.
8: ಸುಮಾರು 2.5 ವರ್ಷ ನಾನೇ ಉದ್ಘೋಷಕ ಕಮ್ ಡ್ಯೂಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ರಷ್ಯನ್ ಉತ್ಸವ ಕಾಲದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇನೆ.
10: ಮೈಸೂರಿನಿಂದ ರಾಷ್ಟ್ರೀಯ ನಾಟಕದ ಕನ್ನಡ ರೂಪವಾದ ಸಿಹಿ ಬೋರೆ ಹಣ್ಣು ಹಾಗೂ ದ್ವಂದ್ವ ನಿರ್ದೇಶಿಸಿ ನಿರ್ಮಾಣ ಮಾಡಿ ಪಾತ್ರ ವಹಿಸಿದ್ದೆ. ಕಥಾ ನಾಟಕ ಸಪ್ತಾಹದಲ್ಲಿ ರಘುಪತಿಯ ಪ್ರಲಾಪ, ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ನೆಮ್ಮದಿಯ ನೆರಳು ಕರೆಯುತ್ತಿದೆ ಹೆದ್ದಾರಿ, ಹದಿಹರೆಯ ಕಾರ್ಯಕ್ರಮದಲ್ಲಿ ಕಿಶೋರ ಮಂದಾರ, ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ನಾಟಕ, ಬೆಳ್ಳಿತೆರೆಯ ಬಂಗಾರದ ಮನುಷ್ಯ ಮಾಲಿಕೆಗೆ ನಾನು ಮಾಡಿದ್ದ ಡಾಕ್ಟರ್ ರಾಜ್ಕುಮಾರ್ ಸಂದರ್ಶನದ ಅವತರಣಿಕೆಗಳು ನನ್ನ ಕೆಲವು ಕಾರ್ಯಕ್ರಮಗಳು.
3: ಎನ್ ವಿ ರಮೇಶ್ ಹುಟ್ಟಿದ್ದು ನವೆಂಬರ್ 29ನೇ ತಾರೀಕು 1951. ತಂದೆ ಖ್ಯಾತ ರಂಗಭೂಮಿ ತಜ್ಞ ಎನ್ ಎಸ್ ವಾಮನ್, ತಾಯಿ ಗಿರಿಜಾ. ಓದಿದ್ದು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ. ಆಕಾಶವಾಣಿ ಸೇರಿದ್ದು 1976. ತಂದೆ ಎನ್ ಎಸ್ ವಾಮನ್ ಅವರು ಆಕಾಶವಾಣಿಯಲ್ಲಿ ಹಿರಿಯ ಪ್ರಸಾರಕರು, ಕಲಾವಿದರು. ಅವರೇ ನನ್ನ ಗುರು, ಮಾರ್ಗದರ್ಶಿ, ದೈವ, ಸ್ಫೂರ್ತಿ ಎನ್ನುವ ರಮೇಶ್

0: ತಂದೆಯವರ ಜೀವನ ಅನುಭವ ಕಥನ ಸಾರ ಸರ್ವಸ್ವವನ್ನು ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಂದೆ ಎನ್ ಎಸ್ ವಾಮನ್ ಅವರ ಜೊತೆ ಎಲ್ಲ ಕಡೆ ಸಂಚರಿಸುತ್ತಾ ಬಾಲ್ಯದಿಂದಲೇ ಎನ್ಕೆ ದರಾ ಬೇಂದ್ರೆ, ಡಾಕ್ಟರ್ ರಾಜ್ಕುಮಾರ್, ಕೆಎಸ್ ಅಶ್ವಥ್ ಮುಂತಾದವರ ಒಡನಾಟ ಹೊಂದಿದ್ದರು. ರಂಗಭೂಮಿ, ಸಾಹಿತ್ಯ, ಸಂಗೀತದಲ್ಲಿ ವಿಶೇಷ ಆಸಕ್ತಿ ಒಲವು ಮೂಡಿತು. ಶರಣವಾಹಿನಿ, ದಾಸಾಂಜಲಿ, ರಾಷ್ಟೀಯ ನಾಟಕಗಳು, ರಂಗನಾಟಕಗಳ ಬಾನುಲಿ ರೂಪ, ಆರೋಗ್ಯ ಸರಣಿಗಳು, ಕಾರ್ಯಕ್ರಮ ಯಾವುದೇ ಇರಲಿ ರಮೇಶ್ ಜೀವ ತುಂಬುತ್ತಿದ್ದರು.
1: ಭದ್ರಾವತಿಯಿಂದ ಹದಿಹರೆಯದ ಬಗ್ಗೆ ಹರೆಯ ಬಂತು. ಹರೆಯ ರಾಯಚೂರಿನಲ್ಲಿ ಹರೆಯ ನಕ್ಕಾಗ ಗ್ರಾಹಕ ರಕ್ಷಣೆ ಬಗ್ಗೆ ಎಚ್ಚರ, ಗ್ರಾಹಕ ಎಚ್ಚರ ಮಾಲಿಕೆಗಳನ್ನು ಮಾಡಿದ್ದೇನೆ. ವಿಜಯಪುರದಲ್ಲಿ ಆರೈಕೆಯ ಹಾರೈಕೆ, ಮಮತೆಯ ಮಡಿಲು, ಸಾಟರ್ಡೆ ಹಾಗೂ ಸಂಡೇ ಸ್ಪೆಷಲ್ ಮಾಲಿಕೆಗಳನ್ನು ಪ್ರಸ್ತುತಪಡಿಸಿದ್ದೆ. 50 ರಂಗನಾಟಕಗಳ ಬಾನುಲಿ ರೂಪವನ್ನು ರೇಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇನೆ. ರಾಷ್ಟ್ರೀಯ ನಾಟಕ ದ್ವಂದ್ವದಲ್ಲಿ ನಾನು ಮನುಷ್ಯ ಹಾಗೂ ದೆವ್ವ ಹೀಗೆ ದ್ವಿಪಾತ್ರ ವಹಿಸಿದ್ದೆ.
2: ನನ್ನನ್ನ ಪಾತ್ರೆಯಲ್ಲಿ ಬಂಧಿಸಿ ಮುಚ್ಚಿ ನದಿಯಲ್ಲಿ ಹಾಕಿಬಿಟ್ಟ. ಅಂದ ಮೇಲೆ ನಾನು ಹೇಗೆ ಬದುಕಿದೆ?
0: ವಿವಿಧ ಇಲಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ, ಮಾರ್ಗದರ್ಶನ, ಕೌಶಲ್ಯ ತರಬೇತಿ, ಶಿಕ್ಷಣ, ಆರೋಗ್ಯದ ಅರಿವಿನ ಸಿಂಚನ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಪ್ರಸಾರವಾದ ಕೇಳಿ ಕಲಿ ಶೈಕ್ಷಣಿಕ ಸರಣಿಯ ಆರಂಭ, ಪರಿಕಲ್ಪನೆ, ನಿರ್ಮಾಣ, ಅನುಷ್ಠಾನದ ಎಲ್ಲ ಹಂತಗಳಲ್ಲೂ ನಿರ್ವಹಣಾ ತಂಡದಲ್ಲಿದ್ದರು.
1: ಕೇಳಿ ಕಲಿ ಮಾಲಿಕೆಯಲ್ಲಿ ಪ್ರಾಯೋಜಕತ್ವ ಮಾಡಿದ್ದ ಇಗ್ನೋ ಹಾಗೂ ಡಿಪಿಇಪಿ ಕಾರ್ಯಕ್ರಮದ ಆರಂಭವಾದ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಇದಕ್ಕಾಗಿ ನನಗೆ ಒಪ್ಪಿಗೆಯೂ ಕೇಂದ್ರದಿಂದ ದೊರೆತಿತ್ತು.
0: ಅಂದಿನ ಮುಖ್ಯಮಂತ್ರಿಗಳಾದ ಗುಂಡೂರಾವ್, ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರ ಭೇಟಿಗಳಂತಹ ವಿಐಪಿ ಕಾರ್ಯಕ್ರಮಗಳ ಕವರೇಜ್ ವರೆಗೂ ಎಲ್ಲವನ್ನೂ ನಿಭಾಯಿಸಿದವರು. ನಾನು ಮಾಡಿದ ಕಾರ್ಯಕ್ರಮ ಕೇಳಿ ಪತ್ರಕರ್ತರು ಪತ್ರಿಕೆಗೆ ಮರುದಿನ ಬರೆಯುತ್ತಿದ್ದರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಎನ್ ವಿ ರಮೇಶ್.
1: ಶಾಂತಲೆಯ ಬಗೆಗಿನ 2 ನೃತ್ಯ ನಾಟಕಗಳಿಗಾಗಿ ವಸುಂಧರಾ ದೊರೆಸ್ವಾಮಿ ಹಾಗೂ ತಂಡದ ವಿವಿಧ ನೃತ್ಯದ ಶಬ್ದ ಸಂಕೇತಗಳ ತುಣುಕುಗಳನ್ನು ಮೈಸೂರಿನ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿಸಿದ್ದೆ. ಕಿರಾನಾದ ಹಾಡು ಹಕ್ಕಿಗಾಗಿ ಸಂಗೀತದ ವಿವಿಧ ರಾಗಗಳು, ವಿವಿಧ ವಾದ್ಯಗಳು ಮಾನವ ಧ್ವನಿ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದೆ.
3: ನಾನು ಹಿಂದೂವೂ ಅಲ್ಲ, ಮುಸ್ಲಿಮನೂ ಅಲ್ಲ, ಸಂಗೀತವೇ ನನ್ನ ಧರ್ಮ, ನಾದವೇ ನನ್ನ ದೇವರು.
1: ಡಾಕ್ಟರ್ ರಾಜಕುಮಾರ್ ಅವರನ್ನ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವರೊಂದಿಗೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗಗೆ ಭೇಟಿ ಕೊಟ್ಟು ಅವರ ದೀರ್ಘ ಸಂದರ್ಶನವನ್ನು ಧ್ವನಿಮುದ್ರಿಸಿದ್ದೆ.
3: ಒಂದು ಮಂದಿರದಲ್ಲಿ ಕೂತು ನೋಡುವಂತಹ ಪ್ರೇಕ್ಷಕನ ಮನಸ್ಸಲ್ಲಿ ಹೇಗಿರುತ್ತೆ ಅನ್ನುವಂತ ಪೂರ್ಣ ಕಲ್ಪನೆ ನಿಮಗೆ ಆ ಭಾಗಶಃ ಒಂದು ಅಭಿನಯಿಸ್ತಾ ಇರುತ್ತಾ?
4: ಅದನ್ನೇ ನಾನು ಹೇಳುದು, ಮೊದಲು ಪ್ರೇಕ್ಷಕ ಅನುಭವಿಸ್ತಾನೋ ಇಲ್ಲೋ ಅಂತ ಅನ್ನೋದಕ್ಕಿಂತ ನನಗೆ ಮನವರಿಕೆ ಆಯ್ತಾ, ನನಗೆ ಸರಿಯಾಗಿದೆಯಾ ಅದು
3: ಅಂತ ಯೋಚನೆ
4: ಮಾಡಿ ಯೋಚನೆ ಮಾಡಿಕೊಂಡ್ರೆ ನನಗೆ ಅದು ಕೆಲವು ಕಾಲದ ಮಟ್ಟಿಗೆ ಅದನ್ನ ಹಾಗೆ ತಲೆ ಒಳಗೆ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಇದ್ದೆ.
0: ಬರಹಗಾರ, ಭಾಷಣಕಾರ, ನಿರ್ದೇಶಕ, ಕವಿ ಎನ್ ವಿ ರಮೇಶ್ ಆರೋಗ್ಯ, ಶಿಕ್ಷಣ, ವ್ಯಕ್ತಿತ್ವ ಪುಸ್ತಕ ಮಾಲಿಕೆ, ರಂಗನಾಟಕಗಳು, ಕವನ ಸಂಕಲನಗಳು, ಲೇಖನಗಳು, ಚಲನಚಿತ್ರ ಸಂಬಂಧಿ ಪುಸ್ತಕಗಳು, ಬಾನುಲಿ ಕುರಿತ ಅಂಕಣಗಳು, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿದ್ದಾರೆ. ವಿವಿಧ ಪ್ರಶಸ್ತಿ ಗೌರವ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ.
1: ಇರುವೆಯಂತೆ ಚಟುವಟಿಕೆಯಿಂದಿರು, ಸಿಂಹದ ಗುಂಡಿಗೆಯನ್ನು ಹೊಂದು, ಹದ್ದಿನ ಕಣ್ಣನ್ನು ಹೊಂದು ಹಾಗೂ ಸತತವಾಗಿ ಚಟುವಟಿಕೆಯ ಆಗರವಾಗಿರು, ಇನ್ನೂ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಸದಾ ನನ್ನಲ್ಲಿರಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ.
0: ನಿವೃತ್ತಿಯ ನಂತರವೂ ಪ್ರಸಾರ ಕಾರ್ಯ, ಕಲಾರಂಗದಲ್ಲಿ ಆಸಕ್ತಿ. ಆಕಾಶವಾಣಿ, ದೂರದರ್ಶನಗಳಿಗೆ ಒಡಂಬಡಿಕೆ ಆಧಾರಿತ ಸೇವೆ ಸಲ್ಲಿಸಿದ್ದಾರೆ. ಕಲಬುರಗಿ, ಭದ್ರಾವತಿ, ಮೈಸೂರು, ರಾಯಚೂರು, ಬಿಜಾಪುರ, ಮಡಿಕೇರಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಎನ್ ವಿ ರಮೇಶ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಆಕಾಶವಾಣಿ ಅಂದ್ರೆ ಅಪಾರ ಆಪ್ಯಾಯತೆ. ಅಪ್ಪನ 40 ಪ್ಲಸ್ ನನ್ನ 36 ವರ್ಷ, ನನ್ನ ಮನೆ 76 ವರ್ಷ ಆಕಾಶವಾಣಿಗೆ ಸೇವೆ ಸಲ್ಲಿಸಿದೆ. ಇದಕ್ಕಿಂತ ಭಾಗ್ಯ ಬೇಕೆ ಅಂತ ಎದೆಯುಬ್ಬಿಸಿ ಹೇಳ್ತಾರೆ ಎನ್ ವಿ ರಮೇಶ್. ಅವರೇ ಅಭಿಮಾನದಿಂದ ಬರೆದಿರುವ ಬಾನುಲಿ ಗೀತೆ ಇದು.
5: ಸ್ಟುಡಿಯೋ ಮೈಕಿನಿಂದ ಧ್ವನಿಗಾಳಿಗೆ, ಮನೆಯ ರೇಡಿಯೋದಿಂದ ಪ್ರಸಾರ ಕಿವಿಗೆ.
0: ಧ್ವನಿ ತುಣುಕುಗಳು, ಹಳೆಯ ಪತ್ರಿಕಾ ಪ್ರಕಟಣೆಗಳು, ಅಪರೂಪದ ಭಾವಚಿತ್ರಗಳು, ಹಳೆಯ ಆಹ್ವಾನ ಪತ್ರಿಕೆಗಳು, ಶ್ರೋತೃಗಳ ಪತ್ರಗಳು ಎಲ್ಲವನ್ನೂ 50 ವರ್ಷಗಳಿಂದ ಜತನದಿಂದ ಕಾಪಿಟ್ಟಿರುವ ರಮೇಶ್ ಅಪೂರ್ವ ಸಂಗ್ರಹಕಾರ.
5: ಬಂದಿದೆ ಬಂದಿದೆ ಬಾಗಿಲಿಗೆ ಬಾನುಲಿ, ತರುತ್ತಿದೆ ಮನಸ್ಸಿಗೆ ಖುಷಿಯುಲಿ ಖುಷಿಯುಲಿ.
0: ಪ್ರಸಾರ ಮಾರ್ಗದ ಮಾಹಿತಿ ಕೋಶ ಎನ್ ವಿ ರಮೇಶ.

0: ಅಪರೂಪವಾದ ಮೌಲಿಕ ಸಂದರ್ಶನಗಳು ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದವರು.
1: ಸತ್ಯಕಾಮ ಅವರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಅಥವಾ ಏನೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಭಾಷೆ ಇರ್ಬೋದು ಅಥವಾ ಅನುಭವದ ಒಂದು ವಲಯವನ್ನ ವಿಸ್ತರಿಸುವಂತ ಒಂದು ದೊಡ್ಡ ಕೆಲಸವನ್ನ ಅವರು ಮಾಡಿದ್ದಾರೆ. ಅತ್ಯಂತ ನಿಷ್ಠುರ ಮತ್ತು ಚಲನಶೀಲ ವ್ಯಕ್ತಿಯಾದಂಥ ಇವರು ಇದನ್ನು ಹೇಗೆ ಸ್ವೀಕರಿಸ್ತಾರೆ ಗೊತ್ತಿಲ್ಲ. ನಮಸ್ಕಾರ ಸತ್ಯಕುಮಾರ್.
2: ನಮಸ್ಕಾರ ಪ್ರತಿ ನಮಸ್ಕಾರಗಳು.
0: ವಿಶಿಷ್ಟ ಭಾಷೆ, ನಗು ತುಂಬಿದ ಧ್ವನಿ, ಸರಳ ಸಹೃದಯ ಪ್ರಸಾರಕ, ಬರಹಗಾರ, ಚಿಂತಕ
3: ಸಿ ಎನ್ ರಾಮಚಂದ್ರ ಅವ್ರನ್ನ ನಾನು ರಾಮಿ ಅಂತಾನೆ ಕರಿತಾ ಇದ್ದು. 1980 ಪರಿಚಯ. ಅವರು ಸ್ಕ್ರಿಪ್ಟ್ ರೈಟರ್ ಆಗೋ ಏನೋ ಮಂಗಳೂರು ಆಕಾಶವಾಣಿಯಲ್ಲಿ ಸೇರಿದ್ರು. ಆಮೇಲೆ ಯು ಪಿ ಎಸ್ ಸಿ ಸೆಲೆಕ್ಷನ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದು.
0: ಸಿ ಎನ್ ರಾಮಚಂದ್ರ ಅವರ ಆತ್ಮೀಯ ಗೆಳೆಯ, ಹಿರಿಯ ಪ್ರಸಾರಕ ಎಂ ಆರ್ ಸತ್ಯನಾರಾಯಣ.
3: ತುಂಬಾ ಸಂಭಾವಿತ ವ್ಯಕ್ತಿ, ಯಾರಿಗೂ ಕೂಡ ಮನಸ್ಸನ್ನ ನೋಯಿಸಿದ್ದೇ ಇಲ್ಲ. ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ತುಂಬಾ ದೊಡ್ಡ ಲೇಖಕ ಆಗ್ಬೋದಾಗಿತ್ತು.
0: ಸಿ ಎನ್ ರಾಮಚಂದ್ರ ವೃತ್ತಿ ಆರಂಭಿಸಿದ್ದು ಮಂಗಳೂರಿನಲ್ಲಿ, ಭದ್ರಾವತಿ, ಚಿತ್ರದುರ್ಗ, ಬೆಂಗಳೂರು, ಬೆಂಗಳೂರು ದೂರದರ್ಶನದಲ್ಲಿ ಸೇವೆ.
3: ದೂರದರ್ಶನ ಕಾವ್ಯ ಸಂಪುಟ ಅಂತ ಹೇಳಿ ಅದನ್ನ 3 ವರ್ಷ ನಾನು ಮಾಡೋದಕ್ಕೆ, ಅದು ರಾಮಚಂದ್ರ ಇದ್ದಾಗಲೇ ಆಗಿದ್ದದು, ಅವಕಾಶ ಆಯಿತು. ಆಗ ಅವರು ರಾಮಚಂದ್ರ ಅಸ್ಟೆಂಟ್ ಡೈರೆಕ್ಟರ್ ದೂರದರ್ಶನ. ಅದಕ್ಕೂ ಮೊದಲೇ ನಾನು ಇಲ್ಲಿ ಅಮೃತ ಸಿಂಚನ ಮಾಡಿದಾಗ ಹಿ ವಾಸ್ ಅಸ್ಟೆಂಟ್ ಡೈರೆಕ್ಟರ್. ಕೆಲವರೆಲ್ಲ ಹೇಳಿದ್ದುಂಟು ತುಂಬಾ ಒಳ್ಳೆ ಬರಹಗಾರ ಅಂತ ಅಂದ್ಬಿಟ್ಟು. ಅದ್ಯಾಕೋ ಏನೋ ಬರಹವನ್ನ ಅವರು ನಿಲ್ಲಿಸ್ಬಿಟ್ರು ಅವರ. ಆದ್ರೆ ಮಿತಭಾಷಿ ಬರೆದಿದ್ದು ಕಡಿಮೆನೆ, ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡ್ಕೊಂಡ್ಬಿಟ್ರು. ಆಮೇಲೆ ರಿಟೈರ್ ಆಗಕ್ಕೆ ಸ್ವಲ್ಪ ದಿನಗಳೇ ಇದ್ದಿದ್ದು. ಅದಕ್ಕೆ ಮುಂಚೆ 3 ದಿವಸ ಮದ್ರಾಸಿಗೆ ನೀವು ನಿಮ್ ಫ್ಯಾಮಿಲಿ ಬನ್ನಿ ಅಲ್ಲಿ ಇರಿ ಅಂತ ಅಂದ್ಬಿಟ್ಟು ನನಗೆ ಹೋಟೆಲ್ ಕೂಡ ಬುಕ್ ಮಾಡಿತ್ತು. ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿಲ್ಲ ಅವನು.
0: ನಿವೃತ್ತಿಯ ಮುನ್ನವೇ ಬದುಕಿನ ಪ್ರಸಾರ ಕಾರ್ಯ ಮುಗಿಸಿ ಹೊರಟು ಬಿಟ್ಟರು ಸಿ ಎನ್ ರಾಮಚಂದ್ರ.
3: ಹುಟ್ಟೋನು ಸಾಯ್ತಾನೆ ಇಲ್ಲ ಅಂತಲ್ಲ, ಆದ್ರೆ ಬಹಳ ಬೇಗ ಹೋಗಿದ್ದು ತುಂಬಾ ದೊಡ್ಡ ನಷ್ಟ. ಮತ್ತೆ ಒಳ್ಳೆಯ ಉದ್ಯೋಗಿ, ಒಂದು ಅಪರೂಪದ ಚೈತನ್ಯ.
0: ಬಾನಂಗಳದಲ್ಲಿ ತೆರೆ ತೆರೆಯುವ ಮುನ್ನವೇ ಮಿನುಗಿ ಮರೆಯಾದವರು ಸಿ ಎನ್ ರಾಮಚಂದ್ರ. ಕೈಯಲ್ಲಿ ಬಾನ್ಸುರಿ ಹಿಡಿದೇ ಆಡಳಿತ ನಡೆಸಿದವರು ಪಂಡಿತ ಪ್ರಸಾರಕ ವೆಂಕಟೇಶ್ ಗೋಡ್ಖಿಂಡಿ.
4: ನಾಟಕಕಾರರು, ನಟರು, ಕೊಳಲು ವಾದಕರು, ಹಾರ್ಮೋನಿಯಂ ವಾದಕರು, ಸುಶ್ರಾವ ಹಿಂದೂಸ್ತಾನಿ ಗಾಯಕರು ಹಾಗೂ ಸುಗಮ ಸಂಗೀತದ ಮೇರು ಗಾಯಕರು ಗೋಡ್ಖಿಂಡಿ.

0: ಓದಿದ್ದು ಬಿಎ, ವಿಶೇಷವಾಗಿ ಸಂಗೀತದ ಪದವಿಗಳನ್ನು ಪಡೆದರು. ಪ್ರಭಾಕರ ಕುಲಕರ್ಣಿ ಮತ್ತೊಂದು ಕುಟುಂಬಕ್ಕೆ ದತ್ತಕಕ್ಕೆ ಹೋದ ಮೇಲೆ ವೆಂಕಟೇಶ ಗೋಡ್ಖಿಂಡಿ ಆದರು. ಆಕಾಶವಾಣಿ ಸೇರಿದ್ದು 1970.
1: ಆಕಾಶವಾಣಿ ಧಾರವಾಡದ ಕೇಂದ್ರದಲ್ಲಿ ಉದ್ಘೋಷಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರದಲ್ಲಿ ನಿಲಯದ ಕೊಳಲವಾದಕರ ಹುದ್ದೆ, ಆ ನಂತರ ಮ್ಯೂಸಿಕ್ ಪ್ರೊಡ್ಯೂಸರ್, ಅದರ ನಂತರ ಕಾರ್ಯಕ್ರಮ ನಿರ್ವಾಹಕರು, ಕೊನೆಯಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು.
0: ಧಾರವಾಡ ಆಕಾಶವಾಣಿಯಲ್ಲಿ 3 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸಿದ ಹಿರಿಯ ಉದ್ಘೋಷಕ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಹೋದರ ಮನೋಹರ ಕುಲಕರ್ಣಿ
1: ಕೊಳಲು ವಾದನವನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಅಪ್ರತಿಮ ಕೊಳಲು ವಾದಕರೆಂದು ಅವರು ಹೆಸರುವಾಸಿಯಾದರು. ಇವರ ಕೊಳಲು ವಾದನಕ್ಕೆ ಗುರುವೇ ಇಲ್ಲ ಎಂದು ಹೇಳಬಹುದು. ಏಕಲವ್ಯನ ರೀತಿ ಸ್ವಂತ ಪರಿಶ್ರಮವೇ ಇವರನ್ನ ಎತ್ತಿ ಹಿಡಿಯಿತು. ನಾಟಕ ಬರೆದರು, ನಾಟಕ ನಿರ್ದೇಶಿಸಿದರು, ನಟಿಸಿದರು, ಉತ್ತಮ ಆಡಳಿತಗಾರರಾಗಿದ್ದರು. ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸ್ತುತಪಡಿಸಿದರು. ಅವುಗಳಲ್ಲಿ ಗೀತರಾಮಾಯಣ, ಕೃಷ್ಣ ಕಥಾ, ಶಿವಕಥಾ ಎಂಬ ಸಂಗೀತ ರೂಪಕಗಳು.
2: ಮಂಗಳಾಂಗ ಮಹನೀಯ ಗುಣಾರ್ಣವ ಗಂಗೋದಿತ ಪಾದ,
1: ಶ್ರೋತೃಗಳ ಮನವನ್ನು ತಣಿಸಿದರು ಶ್ರೀ ವೆಂಕಟೇಶ್ ಅವರು. ದೇಶದ ಅನೇಕ ಖ್ಯಾತ ಗಾಯಕರಿಗೆ ಹಾರ್ಮೋನಿಯಂ ಸಾಥ್ ನೀಡಿ ಹೆಸರನ್ನ ಪಡೆದವರು. ಸುಮಾರು 5-6 ವರ್ಷಗಳ ಕಾಲ ಅವರು ಕೇಂದ್ರ ನಿರ್ದೇಶಕರಾಗಿ ಧಾರವಾಡ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗಲೇ ಅವರ ತಮ್ಮಂದಿರಾದ ನಾನು ಮನೋಹರ ಕುಲಕರ್ಣಿ ಉದ್ಘೋಷಕನಾಗಿದ್ದೆ. ನನ್ನ ಇನ್ನೊಬ್ಬ ತಮ್ಮ ಶ್ರೀಕಾಂತ್ ಕುಲಕರ್ಣಿ ಸಂಗೀತ ಸಂಯೋಜಕ. 3 ಕೂಡ ಒಂದೇ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಕ್ಷಣಗಳನ್ನು ನಾವು ಎಂದಿಗೂ ಮರೆಯಲಾರೆವು.

0: ಕೊಳಲಿನಲ್ಲಿ ವೆಂಕಟೇಶ್ ಅವರು ನೂತನ ಆವಿಷ್ಕಾರ ಮಾಡಿ ಏಳು ರಂಧ್ರಗಳ ಜೊತೆಗೆ ಎಂಟನೇ ರಂಧ್ರ ಮಾಡಿ ಹಾಗೂ ಮೀಡ್ ತೆಗೆಯುವಂತಹ ವಿಶೇಷ ಜೋಡಣೆಯನ್ನು ಮಾಡಿ ಅದನ್ನು ನುಡಿಸಿದಾಗ ಅತ್ಯಾಕರ್ಷಕವಾಗಿ ನಾದ ಹೊಹಮ್ಮುತ್ತಿತ್ತು. ತಮ್ಮ ಕೊಳಲುಗಳನ್ನು ಗೋಡ್ಖಿಂಡಿಯವರು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತಿದ್ದರು. ವೆಂಕಟೇಶ್ ಅವರೇ ಸ್ಥಾಪಿಸಿದ ಸಂಜೋಗ್ ಬಾಂಸುರಿ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾದಂಥ ಸಂಸ್ಥೆಯಾಗಿದೆ. ವೆಂಕಟೇಶ್ ಗೋಡ್ಖಿಂಡಿ ಸಕಲ ಕಲಾ ನಿಪುಣ, ಸಂಗೀತದ ಮೇರು ಋಷಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ.
1: ಆಕಾಶವಾಣಿಯ ಪ್ರಸಾರ ಸಾಗರದಲ್ಲಿ ನಾದ ತರಂಗ ಹರಿಸಿ ಕುಲಕರ್ಣಿ ಗೋಡ್ಖಿಂಡಿ ಅಂತರಗಳನ್ನು ಮೀರಿದ ಕರ್ನಾಟಕದ ಭಾರತದ ಕೀರ್ತಿಯಾದರೂ ವೆಂಕಟೇಶ್ ಗೋಡ್ಖಿಂಡಿ. 2015 ಏಪ್ರಿಲ್ 15 ತಾರೀಖು ನಮ್ಮನ್ನು ಅಗಲಿದರು ವೆಂಕಟೇಶ್ ಗೋಡ್ಖಿಂಡಿ.
2: ಮಂಗಳ ಜಯ ಜಯ ರಂಗನಾಯಕಗೆ.
1: ಬಾನುಲಿ ಬಾನ್ಸುರಿ, ಆಕಾಶವಾಣಿಯ ಪ್ರಸಾರ ಸಿರಿ, ವೆಂಕಟೇಶ್ ಗೋಡ್ಖಿಂಡಿ.
3: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವರೋಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ ಎಲೆ ನೀನು ವಿಶ್ವರೋಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ

ಈ ವಿಶ್ವವೆಂಬ ವೃಕ್ಷದಲ್ಲಿ ನೀನು ಬೀಳಲಲ್ಲ, ಬೇರಲ್ಲ, ಮುಂಡಕಾಂಡಗಳು ಅಲ್ಲ, ಚಿಗುರು ಹೂ ಕಾಯಿ ಹಣ್ಣುಗಳು ಅಲ್ಲ. ಈ ವೃಕ್ಷದಲ್ಲಿ ನೀನು ಒಂದು ಎಲೆಯೂ ಮಾತ್ರ. ನೀನು ಈ ವಿಶ್ವವೆಂಬ ಬೃಹತ್ ಮರದ ಕೇವಲ ಒಂದು ಎಲೆಯೊಳೊಂದು ಎಲೆ. ನೀನು ಅದನ್ನು ತಿಳಿದುಕೊಂಡು ಬೇರೆ ಎಲೆಗಳಿಗೆ ಸಹಾಯವಾಗು. ಎಲೆಯು ಗಿಡವನ್ನು ಕಾಪಾಡುತ್ತದೆ, ಪೋಷಿಸುತ್ತದೆ. ಎಲೆಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದರೆ ಚರ್ಮ ಸುಲಿದ ಮನುಷ್ಯನಂತಾಗಿ ಗಿಡ ಸಾಯುತ್ತದೆ. ಈ ವಿಶ್ವವೃಕ್ಷಕ್ಕೆ ಸಾವು ಎಂಬುದು ಇಲ್ಲದಿದ್ದರೂ ಆ ವೃಕ್ಷದ ಪೋಷಣೆ ಪ್ರತಿಯೊಬ್ಬ

ವ್ಯಕ್ತಿಗೂ ಸೇರಿತು. ತಾತ್ಪರ್ಯವೇನೆಂದರೆ, ಈ ಸಂಸಾರ ಜಗತ್ತು ಬ್ರಹ್ಮ ವಸ್ತುವಿನಿಂದ ಬಂದದ್ದು, ಇದು ಶ್ರೇಷ್ಠವಾದದ್ದು, ಆದ್ದರಿಂದ ಗೌರವಯುತವಾಗಿ ದರ್ಶಿಸಬೇಕು. ಇದು ಶಾಶ್ವತ ಬ್ರಹ್ಮ ವೈಭವ. ಈ ವೈಭವದಲ್ಲಿ ನಾವೂ ಸೇರಿಕೊಂಡು ಅದನ್ನು ಚೆನ್ನಾಗಿಸುವುದಕ್ಕೆ ಪ್ರಯತ್ನಿಸುತ್ತಾ ನಾವೂ ಬೆಳೆಯಬೇಕು. ಒಂದು ಪ್ರಾರ್ಥನೆ ಹೀಗಿದೆ: ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇಂಥ ಅರಿಕೆ ನಮ್ಮದಾಗಲಿ. ಒಂದು ತತ್ವಪದ ಹೀಗೆ

ಶಕ್ತಿಗುಣ ಪೂರ್ಣತೆಯೇ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ. ಕೃತ್ಯಕ್ಕೆ ತಾಂ ತರುವ ಶಕ್ತಿಗುಣ ಪೂರ್ಣತೆಯೇ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ.

0: ವನ ಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂಬ ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಎಂದು ಡಿ ವಿ ಜಿ ಅವರು ಮತ್ತೊಂದು ಕಡೆ ಹೇಳುತ್ತಾರೆ. ಹೀಗೆ ಪ್ರಕೃತಿ ಭವ್ಯತೆ ದಿವ್ಯತೆ ಗುರುತಿಸಿ ಅದರಂತೆ ಸಹಜತೆಯಿಂದ ಕಾರ್ಯನಿರ್ವಹಿಸಿ ನನಗೆ ಜನರು ಶಹಬ್ಬಾಸನ್ನಲಿ ಅಂತ ನಿರೀಕ್ಷೆ ಪಡದೆ ಜೀವನವನ್ನು ಸಾಗಿಸು. ಪ್ರಕೃತಿ ತನ್ನ ವೈಭವವನ್ನು ಚಿತ್ರ ವಿಚಿತ್ರವಾಗಿ ರಚಿಸಿ ನಮಗೆ ನೀಡುತ್ತಾಳೆ. ಕಾಡಿನಲ್ಲಿ ಅದನ್ನು ನೋಡಿ ಸಂತೋಷ ಪಡುವ ಮನುಷ್ಯನಾರೂ ಇಲ್ಲ. ಆದರೂ ಪ್ರಕೃತಿ ಯಾರ ಹೊಗಳಿಕೆಗೂ ಕಾಯುವುದಿಲ್ಲ. ತನ್ನ ಪಾಡಿಗೆ ತಾನು ರಚಿಸಿ ಸಹಜತೆಯನ್ನು ಮೆರೆಯುತ್ತಾಳೆ. ಪ್ರಕೃತಿಯು ಸ್ವತಃಸಿದ್ಧ ಆನಂದ ವಸ್ತು. ಅದರಂತೆ ಜೀವಿತ ಸಾರ್ಥಕ್ಯ ಪೂರ್ಣತೆಯನ್ನು ಪಡೆಯಂತ ಸಂದೇಶವನ್ನು ನೀಡುತ್ತಾರೆ. ಬಿ ದ ಬೆಸ್ಟ್ ವಾಟ್ ಎವರ್ ಯು ಆರ್. ಇನ್ನೊಂದು ಕಡೆ ಡಿ ವಿ ಜಿ ಅವರು ಉದಾಹರಿಸುತ್ತಾರೆ. ಕನ್ನಡಿ ಎದುರು ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತ ಹಿಗ್ಗುವಂತೆ ಚಿನ್ಮಯಂ ಸೃಷ್ಟಿ ಚಿತ್ರದಿ ತನ್ನ ವೀರ್ಯ ಸಂಪನ್ನತೆಯನ್ನು ಅನುಭವಿಪ ಮರಳು ಮುನಿಯ. ಹೀಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಳಕು ಇಲ್ಲದ ಕಾಡಿನಲ್ಲಿ ವೈಭವವನ್ನು ಪ್ರಕಟಪಡಿಸುತ್ತಾಳೆ. ಸಹಜತೆಯಿಂದ ಆನಂದದಿಂದ ಆತುರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನ ಕಾರ್ಯವನ್ನು ಮಾಡು. ಯೋಗ ಕರ್ಮಸು ಕೌಶಲಂ. ಡೆಕ್ಸಿರಿಟಿ ಇನ್ ಆಕ್ಷನ್ ಇಸ್ ಯೋಗ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ. ಶಕ್ತಿ ಗುಣಪೂರ್ಣತೆಯನ್ನು ಮೆರೆಯುತ್ತಾಳೆ. ಅದನ್ನು ನೋಡಿ ಕಲಿ ನಲಿ. ಜನಾರ್ದನನನ್ನು ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದು ಕಷ್ಟ. ಮನುಷ್ಯನು ಹೀಗೆ ತನ್ನ ಬಾಳನ್ನು ಸಾಗಿಸಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸುತ್ತಾರೆ.
1: ಕಗ್ಗದ ಸಿರಿ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಗಾಯನ ಆರ್ ಚಂದ್ರಿಕಾ. ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59.
3: ಮೈಸೂರಿನ MH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ನಮಗೂ ತಗೋಣ. ವಿಸಿ ಕನ್ವರ್ಟೆಡ್, BTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು. 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 premium plots, ಸ್ಕ್ವೇರ್

0: ಸರ್ಟಿಫಿಕೇಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

0: पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: बदले से अभ्यास बदले से
2: मशीन नली बट्टे हाकु मदलो चेक मदलवा
1: बदले से अभ्यास बदले से ईग हत्तिरद बैंक गे होगी हरिद हळे नोट्स बदले से बैंक तगोळदिद्रे आरबीआई ना ओंबड्समन गे दूरु नीडि आरबीआई हेळुत्ते जाणरागिरि जागरूकरागिरि।
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ?
4: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
5: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
7: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
8: ಆಕಾಶವಾಣಿಗೆ 90ರ ಸಂಭ್ರಮ.
7: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
9: ಆಕಾಶವಾಣಿಯ ಅಂತರಾಳ.
7: ಆಕಾಶ ಬುಟ್ಟಿ,
9: ಆಕಾಶ ಬುಟ್ಟಿ
7: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ. ಮಂಕುತಿಮ್ಮನ ಕಗ್ಗ. ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೆಯೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳು, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50 ಕಗ್ಗದ ಸಿರಿ. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ. ಜನರೆಲ್ಲರ ಗುಡಿಯ ಕೆಲಸದಾಳುಗಳು. ಮನೆ ಏನು, ನಾಡೇನು, ಕುಲವೇನು, ಮಠವೇನು ಎಣಿಸಿಲ್ಲವದೆ ಎಂದು ಮಂಕುತಿಮ್ಮ. ಹೀಗೆಂದವರು ಕವಿ ಡಿವಿಜಿ. ಮಂಕುತಿಮ್ಮನ ಕಗ್ಗ ಸಾರಸ್ವತ ಲೋಕದ ಚಿರಕೃತಿ. ಈ ಗ್ರಂಥದ ಬಗ್ಗೆ ಕರ್ನಾಟಕದ ಕನ್ನಡಿಗರಿಗೆಲ್ಲ ಅಪಾರವಾದ ತುಂಬು ಹೃದಯದ ಅಭಿಮಾನ. ಸಾಮಾನ್ಯರಿಂದ ಪಂಡಿತರವರೆಗೆ

ಕೃತಿ ಕನ್ನಡಿಗರ ಬಾಳಿಗೆ ನಂಬಿಕೆ, ಭರವಸೆ, ಉತ್ಸಾಹ, ಉಲ್ಲಾಸ ನೀಡಿದೆ, ನೀಡುತ್ತಲಿದೆ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕ್ಕೆ ಕಗ್ಗದ ಸಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ, ಬರೆದಿದ್ದಾರೆ ದೊಡ್ಡರಂಗೇಗೌಡ.

ಸಂಗೀತ ಬಾಲಚಂದ್ರ ಮತ್ತು ಕೆಆರ್ ರಾಘವೇಂದ್ರ ಅವರ ಧ್ವನಿಯಲ್ಲಿರುವ ಗೀತೆಯನ್ನು ಕೇಳಿದಿರಿ. ಈ ಗೀತೆಯನ್ನು ಬರೆದವರು ರಾಧಾಕೃಷ್ಣ. ಇದೀಗ ಬಂದ ನಿಧನ ಸುದ್ದಿ. ಮರಗೋಡು ಗ್ರಾಮದ ಕೆನೆರ ಮಂಡೆಚ್ಚಿ ಪೊನ್ನಪ್ಪ ರಾಜು ಅವರು ಇಂದು ಬೆಳಗ್ಗೆ ನಿಧನರಾದರು. 71 ವರ್ಷ ಪ್ರಾಯದ ಕೆನೆರ ಪೊನ್ನಪ್ಪ ರಾಜು ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:16:32. ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ಪಿ ಶೈಲಜಾ ಅವರ ಧ್ವನಿಯಲ್ಲಿರುವ ಗೀತೆ. ಈ ಗೀತೆಯನ್ನ ಬರೆದಿದ್ದಾರೆ ಕೆಸಿ ಶಿವಪ್ಪ.

0: ಈ ಗೀತೆಯೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
3: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नल्लू, असली नोट नल्ली यहाँ कर दिया।
2: ब्रो, इधर खरीदी दे।
1: इल्केलु ಹರಿದು ಗಿರ್ದಿರೋ ಅಥವಾ ಹಳೆ ನೋಟನ್ನು ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಪ್ಲಾಟ್ಫಾರ್ಮ್
2: ನಂಬರ್ 2 ಚಲನೆ
4: ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
2: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
6: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
6: ಫ್ರೀ ವೈಫೈ ಇದೆ ಅಲ್ಲ.
2: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
6: ಅಂದ್ರೆ ಫ್ರಾಡ್ ಗೆ ಮಾಡಿ.
5: ಬೈ ಬೈ. ಆರ್ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ಆಕಾಶವಾಣಿ ಮಡಿಕೇರಿ. ಚಿತ್ರಚಿತ್ತಾರ. ನಮಸ್ಕಾರ, ಚಿತ್ರಚಿತ್ತಾರಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಬಾಳೆಗಿಡ ದಿವ್ಯಾ ಮಂದಪ್ಪ. ಕೇಳುಗರೆ, ಮತ್ತೊಬ್ಬರ ಆರೈಕೆ ಮತ್ತು ಸೇವೆಗೆಂದೇ ತನ್ನ ಬದುಕನ್ನು ಮುಡಿಪಾಗಿಟ್ಟವರು ದಾದಿ.

ಹೌದು, ಇಂದು ವಿಶ್ವ ದಾದಿಯರ ದಿನ. ಅವರಿಗೆಲ್ಲ ಶುಭಾಶಯಗಳನ್ನ ಹೇಳ್ತಾ ಈ ದಿನದ ವಿಶೇಷತೆಯ ಬಗ್ಗೆ ಮಾತನಾಡ್ತಾ ಇಂದಿನ ಚಿತ್ರಚಿತ್ತಾರವನ್ನು ಕೇಳೋಣ. ಮೊದಲಿಗೆ ಒಂದು ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ. ಚಿತ್ರ ಶ್ರೀನಿವಾಸ ಕಲ್ಯಾಣ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್.

ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕಿ, ದಿ ಲೇಡಿ ವಿತ್ ದ ಲ್ಯಾಂಪ್ ಎಂದೇ ಖ್ಯಾತರಾದ ಫ್ಲಾರೆನ್ಸ್ ನೈಂಟಿಗೆಲ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು ಸಲ್ಲಿಸುವ ಅಮೂಲ್ಯ ಸೇವೆ ಮತ್ತು ತ್ಯಾಗವನ್ನು ಸ್ಮರಿಸಲು ಮತ್ತು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಈಗ ಒಂದು ಗೀತೆಯನ್ನು ಕೇಳೋಣ. ಶ್ರೀ ಮಂಜುನಾಥ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಹಗಲು ಇರುಳು ಅನ್ನದೆ ನಮ್ಮ ಆರೋಗ್ಯಕ್ಕಾಗಿ ಹಗಲಿರುಳು ಶ್ರಮಿಸುವಂತಹ ದಾದಿಯರು ನಿಜವಾಗಿಯೂ ಒಂದು ಶ್ರೇಷ್ಠರು. ನಿಸ್ವಾರ್ಥ ಸೇವೆ,

ನರ್ಸ್ ಎಂದರೆ ಯಾವುದನ್ನಾದರೂ ಸಹಿಸಿಕೊಳ್ಳುವಷ್ಟು ಬಲಶಾಲಿ ಮತ್ತು ಯಾರನ್ನಾದರೂ ಅರ್ಥ ಮಾಡಿಕೊಳ್ಳುವಷ್ಟು ಮೃದುವಾದ ಹೃದಯವುಳ್ಳ ವ್ಯಕ್ತಿಯಾಗಿರ್ತಾರೆ. ಹಾಗೆ ನೋವಲ್ಲಿ ಧೈರ್ಯ ತುಂಬುವ, ಕಷ್ಟದಲ್ಲಿ ಸಾಂತ್ವನ ಹೇಳುವ ದಾದಿಯರು ಭೂಮಿಯ ಮೇಲಿನ ದೇವದೂತರೇ ಸರಿ. ಚಿತ್ರಚಿತ್ತಾರವನ್ನು ಕೇಳುತ್ತಿರುವಿರಿ. ಮುಂದೆ ಕೇಳೋಣ ಶ್ರೀ ಅಲ್ಲಮ ಪ್ರಭು ಚಿತ್ರದ ಗೀತೆ. ಕುಮಾರ್ ಈಶ್ವರ್ ಅವರ ಧ್ವನಿಯಲ್ಲಿ

2025ರ ದಾದಿಯರ ದಿನದ ವಿಚಾರ ಹೀಗಿತ್ತು. ನಮ್ಮ ದಾದಿಯರು ನಮ್ಮ ಭವಿಷ್ಯ. ದಾದಿಯರ ಆರೈಕೆಯು ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು 2025ರ ಥೀಮ್ ಆಗಿತ್ತು. ಕೊರೋನಾ ಸಾಂಕ್ರಾಮಿಕದಂತಹ ಕಠಿಣ ಸಂದರ್ಭಗಳಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ರೋಗಿಗಳ ಸೇವೆ ಮಾಡಿದ ದಾದಿಯರ ತ್ಯಾಗವನ್ನು ನಾವು ನಿಜವಾಗಿಯೂ ಸ್ಮರಿಸಲೇಬೇಕಾಗುತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಮಹತ್ವದ ಪಾತ್ರವನ್ನು ಗುರುತಿಸಬೇಕು. ಅವರ ಸೇವೆಗೆ ಧನ್ಯವಾದವನ್ನು ಕೂಡ ನಾವು ಸಲ್ಲಿಸಬೇಕು. ಹಾಗೆ ಸಮಾಜದಲ್ಲಿ ನರ್ಸಿಂಗ್ ವೃತ್ತಿಯ ಬಗ್ಗೆ ಜಾಗೃತಿಯನ್ನು ಹೆಚ್ಚು ಹೆಚ್ಚು ಮೂಡಿಸಬೇಕಾಗುತ್ತೆ. ಹೊಸ ಬೆಳಕು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್. ಎಂ ರಂಗರಾವ್ ಅವರ ಸಂಗೀತ, ರಚನೆ ಕುವೆಂಪು.

ಅಪಾರ ಸೇವೆ, ತ್ಯಾಗ ಮತ್ತು ಸಮರ್ಪಣಾ ಮನೋಭಾವವನ್ನು ಗೌರವಿಸಲು ಪ್ರತಿ ಮೇ 12ರಂದು ವಿಶ್ವ ನರ್ಸ್ ದಿನಾಚರಣೆಯನ್ನು ಅಥವಾ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯನ್ನಾಗಿ ಮಾಡಲಾಗುತ್ತೆ. ಎಲ್ಲ ದಾದಿಯರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಚಿತ್ರಚಿತಾರವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಚಿತ್ರಚಿತಾರ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ಆಕಾಶವಾಣಿ ಮಡಿಕೇರಿ, ಸಮಯ 10:54. ಇನ್ನು ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಇಂದು ಸ್ವಾತಿ ತಿರುನಾಳ್ ಅವರ ಕೃತಿಯಲ್ಲಿ ಪೆಮ್ಮಂಗುಡಿ ಶ್ರೀನಿವಾಸ್ ಅಯ್ಯರವರ ಹಾಡುಗಾರಿಕೆ ಪಂತುವರಾಳಿ ರಾಗ ಆದಿತಾಳದಲ್ಲಿ

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಶ್ರೋತೃಗಳೇ, ಸಮಯ 10:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ

0: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಶ್ರೋತೃಗಳೇ, ಗಾನ ಭಜನ ಕಾರ್ಯಕ್ರಮವನ್ನು ನಿಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ ಚಿಟ್ಟಂಗಡ ರವಿ ಸುಬ್ಬಯ್ಯ. ಗಾನ ಭಜನ ಕಾರ್ಯಕ್ರಮದ ಮೊದಲ ಗೀತೆ ಬಾರ್ಡರ್ 2 ಚಿತ್ರದ್ದು, ಹಾಡಿದರೆ ಸೋನು ನಿಗಮ್ ಹಾಗೂ ಸಂಗಡಿಗರು. ಮನೋಜ್ ಮುಂಟಾಶಿರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮಿಥುನ್.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ವಿಶಾಲ್ ಮಿಶ್ರಾ, ತಮನ್ ಎಸ್ ಹಾಗೂ ಶ್ರುತಿ ರಂಜನಿ ಅವರ ಸ್ವರದಲ್ಲಿ ದಿ ರಾಜಸಾಬ್ ಚಿತ್ರದ ಈ ಗೀತೆನ ತಮನ್ ಎಸ್ ಅವರ ಸಂಗೀತವಿದೆ, ಕುಮಾರ್ ಅವರ ಸಾಹಿತ್ಯವಿದು

ಕೆಲವರೇ ಮುಂದಿನ ಗೀತೆ ಪ್ರಿಯಾಂಕಾ ಆರ್ ಬಾಲಾ ಅವರ ಸಾಹಿತ್ಯಕ್ಕೆ ಪ್ರಸಾದ್ ಎಸ್ ಸ್ವರ ಸಂಯೋಜನೆ ಮಾಡಿ ಶ್ರೇಯ ಘೋಷಾಲ್ ಹಾಡಿದ್ದಾರೆ. ಚಿತ್ರ ಆಚಾರಿ ಬಾ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಅಜ್ಜ ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
0: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಶ್ರೋತೃಗಳೇ, ಈಗ ಕೇಳೋಣ ಮಹಿಮಾ ಕಾಶಿ ವಿಶ್ವನಾಥ್ ಕಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಸಾಧನ ಸರ್ಗಂ, ರಾಮಶಂಕರ್ ಅವರ ಸಂಗೀತವಿದೆ, ಕಿರಣ್ ಮಿಶ್ರಾ ಅವರ ಸಾಹಿತ್ಯವಿದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ, ಗಾನ ಬಿಜಾನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈಗ ಸಮಯ 11:17 ಆಗಲಿದೆ. ಇನ್ನು ಮುಂದೆ ಕೇಳೋಣ ಗಾನ ಡಂಗೂರ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವಿದು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬಿ ಆರ್ ಛಾಯಾ ಅವರ ಸ್ವರದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಈ ಗೀತೆಯನ್ನು, ಶ್ರೀ ಉದಯಶಂಕರ್ ಹಾಗೂ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಕೆ ವಿ ಮಹಾದೇವನ್.

ಇನ್ನು ಮುಂದೆ ಕೇಳೋಣ. ಸಾಯಿರಾಮ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆಯನ್ನು

0: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ.
0: ಹೌದು,
2: ಉಲ್ಲಾಸದ ಮಳೆ ಜಿನುಗುತ್ತಿದೆ.
1: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು. ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳು.

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.
1: ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ಚಿತ್ರ ಜೀವನ ಚೈತ್ರ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಮುಂದಿನ ಗೀತೆ ಮಲೆ ಮಾರುತ ಚಿತ್ರದ್ದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಸ್ವರ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು.
1: ಹರ ಹರ ಶಂಕರ, ಜಯ ಶಿವಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವಶಂಕರ.

0: ಕೇಳಿದ್ರಿ ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ಅಳವಡಿಸಿ ಶಂಕರ್ ಮಹಾದೇವನ್ ಹಾಡಿರುವ ಗೀತೆ ಅಂತ ಕೇಳೋಣ. ಚಿತ್ರ ಟೈಗರ್.
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
2: ಅಯ್ಯೋ ದೇವರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ

0: ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನು ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಈಗ ಕೇಳಿ ಟೈಗರ್ ಚಿತ್ರದ ಹೀಗಿದೆಯನ್ನ. ಹಾಡಿದ್ದಾರೆ ಶಂಕರ್ ಮಹಾದೇವನ್.

ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದರೆ ಪುನೀತ್ ರಾಜ್ಕುಮಾರ್ ಹಾಗೂ ಈಶಾ ಸುಚಿ. ವಿಜಯ್ ರಾಜ್ ಅವರು ಸಂಗೀತ ಅಳವಡಿಸಿದ್ದಾರೆ, ರಘುಶಾಸ್ತ್ರಿ ಅವರ ಸಾಹಿತ್ಯವಿದೆ.

0: ನಶ್ವರ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೆಲವರೆ ಈಗ ಕೇಳೋಣ ಗೋಟೋರಿ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಸಂಗೀತ ಅಳವಡಿಸಿ ಮಧು ಬಾಲಕೃಷ್ಣ ಹಾಡಿರುವ ಗೀತೆಯನ್ನು. ಚಿತ್ರ ಆಪ್ತಮಿತ್ರ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ,
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ,
3: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ,
3: ಆಕಾಶ ಬುಟ್ಟಿ
1: ಆಲಿಸಿ. ಆಕಾಶ ಬುಟ್ಟಿ
0: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.
4: ಇನ್ನು ಮುಂದೆ ಕೇಳೋಣ ಅನುಗ್ರಹ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಪಿ ಸುಶೀಲಾ, ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ, ಸೂರತ್ ಅಶ್ವಥ್ ಅವರ ಸಾಹಿತ್ಯವಿದೆ.

ಇನ್ನು ಮುಂದೆ ಉಪೇಂದ್ರ ಕುಮಾರ್ ಅವರು ರಾಗ ಸಂಯೋಜನೆ ಮಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಗುರುರಾಜ್ ಹಾಡಿರುವ ರೆಡಿಮೇಡ್ ಗಂಡ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶಂಕರ್ ಮಹಾದೇವನ್ ಅವರ ಸ್ವರದಲ್ಲಿ ನಾಣಿ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಗುರುಮೂರ್ತಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು MS ತ್ಯಾಗರಾಜ.

0: ಶ್ರೋತೃಗಳ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು May 12 ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ICN 1974 ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ July 1 ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ June 30 ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025 ಸಾಲಿನ ಭಾರತ

0: ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿಯನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲಾ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ, ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರತಾ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯಾ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯಾ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಾಬಾಯಿಯವರಿಗಿತ್ತು.

ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ ಹತ್ತು ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮಧುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ್ ಮಗಳಂತಿ ಹಾಕಿ. ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಭಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲ ಅದೃಷ್ಟವಂತಿ ಬಿಡು. ಹಂಗಾದ್ರ
2: ಏ ಯಾಕಣ್ಣ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ್ರಾವ್ ಹೋಳ್ಕಾರ್ ಅಂದ್ರೆ ಸಾಧಾರಣವೇ. 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ. ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
2: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮೆ, ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ. ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗಿ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗಿ ಪಡೆಯೋದು ವಾಡಿ ಪುಣ್ಯ ಅನ್ನೋ, ಇಂಥವ ಆಕಿ ಸೊಸಿಯಾಗಿ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
2: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
1: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪ ಕೇಳಿ ಕೇಳಿ.
0: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗವಿಟ್ಟು ಒಳಗೆ ಬಾಮಗಳೇ, ಇನ್ನು ಮುಂದೆ ಈ ವಾಡೇನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
0: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರಾವ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
6: ಮಹಾರಾಣಿ, ಈ 4-6 ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರ

0: ಚೆನ್ನಾಗಿ ಅನಿಸುತ್ತಿದೆ.
1: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇ ರಾವ್ ರವರ ಪ್ರವೇಶ.
2: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
0: ಹೌದೇ, ಇನ್ನು ತಡ ಮಾಡುವಂತಿಲ್ಲ ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
3: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
0: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು, ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
3: ಸರಿ ಮಾವಯ್ಯ.
1: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ವೀರ ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರಾವ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನೂ ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರಾವ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರಾವ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
0: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
2: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
4: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ಪೇಶ್ವೆಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
0: ಹೌದೇನು, ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
1: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
5: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
6: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯಾ ತಂದೆ?
3: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
6: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
7: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
3: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
6: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
3: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
6: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
3: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
1: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುವಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
6: ಮಗಳೇ, ಅಹಿಲ್ಯ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್ ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತನೇ

0: ನನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
1: ಅಪ್ಪಣೆ ಮಾವನವರೇ.
2: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
1: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
3: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
4: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
5: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ, ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೆ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
4: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
5: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಯ್ಗೆಯ ತರಬೇತಿ ನೀಡಿ ಮಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
4: ಅಪ್ಪಣೆ ಮಹಾರಾಣಿ.
5: ತುಕ್ಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
4: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
5: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
4: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
5: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
4: ಅಪ್ಪಣೆ ಆಗಲಿ ಮಹಾರಾಣಿ.
5: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
3: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ

0: ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
1: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
2: ಅಪ್ಪಣೆ ಮಹಾರಾಣಿ.
0: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ
1: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟ ತ್ಯಜಿಸಲು ನಿರ್ಧರಿಸಿದ್ದೇನೆ.
2: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
1: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
2: ಅಪ್ಪಣೆ ಮಹಾರಾಣಿ.
0: ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
3: ಓ ಡಂಗೂರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆಯ ಅದೃಷ್ಟವೋ? ಇಂತಾಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
4: ಒಪ್ಕಂಡೆ ಕಣವ, ಇಂತಾಕಿನ ಸೊಸಿಯಾಗ್ ಪಡಿಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
3: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
4: ಸರಿಯವ್ವ, ನಡಿ ನಡಿ ಹೋಗೋಣ.
0: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನ ಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೇಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ

ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್, ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೂರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಸಮುದ್ರತಾ ಶ್ರೋತೃಬಳಗದ ಸದಸ್ಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 12:30:19 ಆಗಲಿದೆ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರಿಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್. ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
4: RBI ಹೇಳುತ್ತೆ,
9: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಶ್ರೋತೃಗಳೇ, ಈಗ ನಿಧನ ಸುದ್ದಿಯನ್ನು ಗಮನಿಸುವ. ಮರಗೋಡು ಗ್ರಾಮದ ನಿವಾಸಿ ಕೆನೆರ ರಾಜು ಪೊನ್ನಪ್ಪ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 81 ವರ್ಷದ ಕೆನೆರ ರಾಜು ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮಡಿಕೇರಿ ಮುತ್ತಪ್ಪಕೇರಿ ನಿವಾಸಿ ಪೊನ್ನಚಿಟ್ರ ಜಾಲಿತಿಮ್ಮಯ್ಯ ಹಿಂಗ ನಿನ್ನಾಂದು ಮರಣಪಟ್ಟಿತು. 73 ಬೈತ್ರ ಪೊನ್ನಚಿಟ್ರ ಜಾಲಿತಿಮ್ಮಯ್ಯ ಆ್ಯಂಡ್ ಆಕಿರಿ ಕಾರ್ಯ ಇಂದು ಮಧ್ಯಂತರ ಮೀದ ಮಡಿಕೇರಿ ಕೊಡಸಮಾಜ ಕೈಕೊಳ್ಳುತ್ತ ನಡಪ. ನಾಪೋಕ ನೆಲಜಿ ಗ್ರಾಮ ಹತ್ರ ಮಣವಟ್ಟಿರ

0: பொன்னுமணி பொன்னப்பா ஐங்கா கைஞ்சேரலும் மல்லப்பட்டித்து நிவிருத்த உபாதிரி மனவட்டிற பொன்னுமணி பொன்னப்பா எங்கட ஆக்கியிருக்கார் யா இந்து மஜ்ஜனா ஒக்க தூட்டங்கழுத்து நடப்பா அம்மியாலக்காரலான சோழச்சண்ட சுப்பையா எங்கட மாமா ரவி சோமையா ஐங்க நின்னாந்த மரணப்பட்டித்து 50 தண்டு பயத்துல சோழச்சண்ட ரவி சோமையா எங்கட ஆக்கியிருக்காரியா இந்து மஜ்ஜனா தண்டு கண்டைக்கு சொந்த மனையில் நடப்பா நிதன சுத்தி கேளுதிரி. ಕೇಳುಗರೆ, ಇನ್ನು ಮುಂದೆ 12:35ಕ್ಕೆ ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸಿದವರು SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗಲ ಅವರ ಅಂಟನೇ ಸಂದರ್ಶನ ಪ್ರಸ್ತುತಿ ಮಂಜುಳ ಪುರಾಣಿಕ್. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಬಗ್ಗೆ ಕಾರ್ಯಕ್ರಮ ಕೇಳಿದ್ರಿ 1 ಗಂಟೆಗೆ. ಒಂದು ಗಂಟೆ 20ಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ, 4 ಗಂಟೆಗೆ ಭಾವಗೀತೆ ಕೇಳುವಿರಿ, 4:30ಕ್ಕೆ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗುವುದು, 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಗಾನಶ್ರೀ ಕೆವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಸಂದರ್ಶಕರು PM ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗುವುದು. 6:50ಕ್ಕೆ ರೈತ ಧ್ವನಿ ಕಿಸಾನವಾಣಿಯಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ MS ಉಮಾ ಅವರೊಂದಿಗೆ ಸಂದರ್ಶನ, ಮಾರುಕಟ್ಟೆ ಧಾರಣೆ ಹವಾಮಾನ ವರದಿ ಕೇಳುವಿರಿ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನು ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ, ಇವತ್ತು May 12 ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೆ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸುಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸುಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಂಡು

0: ಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮಗೆಲ್ಲರಿಗೂ ಕೇಳಿರ್ಬೋದು, ಶಿಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12ನೇ ತಾರೀಕು ಮೇ 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿಯಿಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ ನೆರೆಹೊರೆಯವರಿಗೆಲ್ಲ ಸೇವೆ ಮಾಡಿಕೊಂಡಿದ್ರು. ಒಂದು 16ನೇ ವಯಸ್ಸು ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನೋ ಸೇವೆ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಅಂತಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಪಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗವರ್ಮೆಂಟ್ ಇಂದ ಟೆಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ ಒಂದು 38 ಜನ ಹೋದ್ರು. ಹೋಗಿ ನೋಡುವಾಗ ದ ಆಲ್ ವೆರ್ ಇನ್ ಊಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ಊಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರಾ, ಏನಾಗಿದ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ? ಅಂದ್ರೆ ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನು ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ, ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಮತ್ತೆ ಮೆತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದ. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
0: ಅಂದ್ರೆ
1: ಕಲ್ಚರಲ್ ಇನ್ವಾಲ್ವ್ಮೆಂಟ್, ಎಸ್,
0: ಆ ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆ ತಗೊಂಡ್ಬರ್ತೀರಿ ಅಂತ. ಈಗ ಸುಮಂಗಲ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದ್ದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992ರಲ್ಲಿ KMC ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ವರ್ಷಗಳ ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13 ವರ್ಷದಿಂದ
0: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
0: ಈಗ ತಾವು 13 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲು ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಆ ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು, ನಾನು ಅದನ್ನು ಮುಂದುವರೆಸಿದೆ.
0: ಅಂದ್ರೆ ಸಾಮಾನ್ಯವಾಗಿ PUC ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
2: ಇಲ್ಲ, ನಾನು ನನ್ನ ಸೆಕೆಂಡ್ PUC ಮುಗ್ದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯ್ನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013ರಲ್ಲಿ ನನ್ನ ಪೋಸ್ಟ್ BSc ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ STM ಹಾಸ್ಪಿಟಲ್ ಗೆ ಬಂದ್ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
0: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್ ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ.
2: ಹೌದು,
0: ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು, ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳಾ ಅವರು, ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
1: ನಿಜ ಹೇಳ್ಬೇಕಂದ್ರೆ ಅಲ್ಲ,

0: ಇಟ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ, ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, PCBSE ಮಾಡಿ ಮತ್ತೆ MSC ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರ್ ಇಸ್ ಓನ್ಲಿ, ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ ಅದನ್ನು ಮಾತ್ರ ಹೇಳಬೇಡಿ ಅಂತ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದು ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್ ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ. ಸೊ ನಮ್ಮಿಂದ ನಮ್ ಪೇಷಂಟ್ಸ್ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸ್ಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
1: ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
0: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
2: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರು ಆಗಿರ್ತಾರೆ.
0: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂತಂದ್ರೆ ಅದು ನಮ್ಮನ್ನ ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದು ಏನಂತ ಗೊತ್ತಿಲ್ಲ, ಅದೇ ವರಾನೋ ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನ ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ನ ಹುಡ್ಕೊಂಡು ಬರ್ತ. ಸೊ ಹಾಗೆ ಅವ್ರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್, ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಷನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಷನ್ಶಿಪ್ ತುಂಬಾನು ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ, ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಅಟ್ ದ ಮೋಸ್ಟ್ ಅಂಡ್ ಲಾಸ್ಟ್ ಇಸ್ ಹಾನೆಸ್ಟಿ. ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಇದೇ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್, ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
1: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೇನ ಅಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮಗೆ ಆ ರಾತ್ರಿ ಕೆಲಸ

0: ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸುವುದಿಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡುದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡಿಕೊಂಡಿರ್ತೇವೆ.
1: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
0: ಹೌದು,
1: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯೇ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
2: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500-600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ, ನಾನು ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೆರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್. ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಗುಣ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ. ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ಟು, ನಮ್ಮ ಹತ್ರನೂ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್. ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್
1: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು, ಆತರ ಇರುತ್ತೆ ಅಂತ ಒಂದು ಘಟನೆ?
0: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿಯಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
1: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು ಅಂತ ಹೇಳಬೇಕು.
0: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ಆಭಾರಿಯಾಗಿದ್ದೇನೆ.
2: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣ ಅಲ್ಲಿ ಏನ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್, ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಫಾರ್ ಸಿಸರಿಯನ್ ಆಗಿದೆ ಅವರಿಗೆ, ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್ ಟೆಕ್ನಿಕ್ ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್, ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದು 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರು ಏನಾದ್ರೂ ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ,

0: ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಈಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನೂ ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ ಇಲ್ಲದ್ರೆ ನಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು, ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಹೊಡಿತಾ ಇದ್ರು ಏನ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಎಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನ ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ಉಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಇದು ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು ಐ ವಿ ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ, ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ಡ್ ಅ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
1: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
0: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
2: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತಾ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
1: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲಿ ಅಟೆಂಡ್ ಆಗೋರು ನರ್ಸ್ಗಳು.
2: ಹೌದು,
1: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ, ಬ್ರಿಡ್ಜ್ ತರ, ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
0: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಏನು ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬೋದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ.

0: ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ರೆಸ್ಟ್ ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡ್ ಇರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡ್ ಇರ್ಬೇಕು ಅಂತೆಲ್ಲ ಇರುತ್ತೆ. ಅದನ್ನ ನಾವು ಚೆಕ್ ಮಾಡ್ತಾರೆ ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದ್ ಜಿ ಆರ್ ಬಿ ಎಸ್ ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ, ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್. ಡೆಕ್ಸ್ಟ್ರೋಸ್ ಇರುತ್ತೆ, ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ. ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನು ವಿಲ್ ಗೆಟ್ ಇಮಿಡಿಯೇಟ್, ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ಐಸಿಯುಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
1: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವು. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ, ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ, ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
0: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೇ ಸಿಗುತ್ತೆ ಅಂತಾನು ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್. 90-94% ತಗ್ದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ, ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ. ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಆದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ, ನಮಗೆಲ್ಲ ನಮ್ಮ ಟೈಮ್ ಇರಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದೇರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ, UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದೇರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದೇರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ. ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡ್ಬೋದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
1: ಆಯ್ತು ಸುಮಂಗಲ ಮಂಜುಳ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ, ಇಂಥ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಈ ಸಂಚಿಕೆಯಲ್ಲಿ ಕೇಳೋಣ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಹಾಗೂ ಅರಕಲಗೂಡು ವಿ ಮಧುಸೂದನ್.
4: ಶಾಂತಕ
5: ಓ ಅಣ್ಣ,
4: ಏನು ಮಟ ಮಟ ಬಿಸಿಲಲ್ಲಿ ತಲೆ ಮೇಲೆ ಬರೋ ಕೈ ಹೊತ್ಕೊಂಡು ಕೂತ್ಕೊಬಿಟ್ಟಿದ್ಯಲ್ಲ?
5: ಬಿಸಿಲಿರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
4: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.

0: ಒಳ್ಳೇದಾಯ್ತು.
1: ಕೈ ಇರೋದ್ರಿಂದ ತಲೆ ಬದುಕೈತೆ,
0: ಇಲ್ಲಾಂದ್ರೆ ತಲೆನೇ ಒಡೆದೋಗಷ್ಟು ಬಿಸಿಲು.
1: ಅಲ್ಲ, ಒಂದು ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ, ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ ನಂಗೆ.
0: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಾ ಇಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ
1: ಇರಕ್ಕಿಲ್ಲ.
0: ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
1: ನೀನು ನೋಡ್ದಾನ ಅಷ್ಟೆಲ್ಲ ಬಡ್ಕತ್ತಿನ ನಾನು, ಒಬ್ಬ ಒಳ್ಳೆ ಡಾಕ್ಟರ್ ನೋಡಿ ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಿಲ್ಲ.
0: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
1: ನಿನಗೆ ಯಾವ್ದು ಇಷ್ಟ ಆಯ್ತದ ತಗ.
0: ಏ ಸರ್ಕಾರಿ ಆಸ್ಪತ್ರೆನೆ ಇನ್ನೇನು?
1: ಅಲ್ಲ, ಸರ್ಕಾರಿ ಆಸ್ಪತ್ರೆನೆ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲು ನಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆ, ಅಯ್ಯೋ ಅದೇನು, ಇದು ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
0: ಏ ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡವ್ರೆ.
1: ಹೌದು, ಮಕ್ಕಳಿಗೆ ಬೇರೆ,
0: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡವ್ರೆ. ಹೆಂಗದವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
1: ಅದು ಈಗ 2003 ಇಸ್ವಿಲಿ ಏನ್ ಮಾಡಿದ್ರು ಅಂದ್ರೆ ಶಾಂತಕ್ಕ, ಒಂದ ಯೋಜನೆ ತಂದ್ಬಿಟ್ರು.
0: ಏನು?
1: ಅದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
0: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
1: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ
0: ಸಾಕಾಗ್ತದೆ,
1: ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು ಜನಕ್ಕೆ.
0: ಅದೇನೋ ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ
1: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳಿರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು, ಏನು ಅಂತ ಅಂತ ಅಂದ್ರೆ, ಏನಾದ್ರು ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡರೆಲ್ಲವ ಪಾರಿಂಗೆ ಹೋಗ್ಬಿಡೋರು
0: ನಡಿ ನಮ್ಮಂತವ್ರ ಎಲ್ಲಿ ಹೋಗೋದ.
1: ಅಲ್ಲಲ್ಲ, ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ, ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗು ಸಿಗ್ಬೇಕು ಅಂತ ಹೇಳ್ಬಿಟ್ಟು.
0: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ
1: ತೋರಿಸ್ಕೋಬೇಕಾಯ್ತದ. ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು, ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅನ್ಕೊಂಡು, ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
0: ಸಂಸ್ಥೆ.
1: ಅದು ಭಾರಿ ಚೆನ್ನಾಗಿರ್ತದೆ
0: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
1: ಇರ್ತದೆ. ನಿನ್ಗೆ ಕಲಿಯಕ್ಕೆ ಎಲ್ಲೆಲ್ಲಿ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
0: ಕರೆಕ್ಟ್.
1: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರೆಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ಇರ್ತಾರೆ ನೋಡಿ, ಮಿನಿಸ್ಟರ್ಗಳು.
0: ನಾವು ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
1: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ
0: ಸಂಸ್ಥೆ
1: ಅದು. ನೋಡು, ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಇಸ್ವಿವರೆಗೂ ಡೆಲ್ಲಿಲ್ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಒಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
0: ಎಲ್ಲೆಲ್ಲಿ ಮಾಡೋರು ಈಗ?
1: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪಾರ್ಖಂಡ್ ಎಲ್ಲ ಅಂತೀವಲ್ಲ ಅಂತವ, ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
0: 23
1: ದೇಶದ ವಿವಿಧ ಭಾಗಗಳಲ್ಲಿ.
0: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
1: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದ್ ಬರುವಾಗ ಬರ್ತದೆ.
0: ಈಗ ತಲೆನೋವ್ಗೆ ಎಲ್ಲಿ ಹೋಗ್ಲಿ ನಾನು?
1: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗ್ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲ್ಲ ಇದ್ವಲ್ಲ, ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದು ಅವೆಲ್ಲದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
0: ಹೊಸ ಹೊಸ ಎಕ್ವಿಪ್ಮೆಂಟ್ಸ್.
1: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲೆ ಹಂಗಿರ್ತಾ ಇತ್ತು. ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು, ಬರೋದಿಲ್ಲ. ಈಗ ಒಂಥರ ಏನೋ ಒಂದ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ, ನಮ್ಮ ಕಾರ್ಲತ ಒಂದ ಮಾಡೋರು ಆಸ್ಪತ್ರೆಯ ಏನ್ ಬಂದ್

0: ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡು ಬರೋದು.
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಹಳ್ಳಿಲಿರೋದು,
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
0: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ್ಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ, ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನು ಮಾಡಿರ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು, ಕಾಸು ಕೊಡಬೇಕು, ಆ ತರದ್ದೆಲ್ಲ ಏನಿಲ್ಲ. ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
1: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
0: ಅಲ್ಲ, ನಿನಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ. ನೋಡು, ಮೊದ್ಲೆಲ್ಲ ಒಂದು 30 ಹಾಸಿಗೆ 40 50 ಹಿಂಗಿರ್ತಾ ಇತ್ತು. ಈಗ ಅವನು ಎಲ್ಲವ ಶಾಂತಕ್ಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ್ಕ, ಈಗ ನೋಡು ಮೊದ್ಲು ಸರ್ಕಾರಿ ವಲಯದಲ್ಲೇ ತೋರಿಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆ ಎಲ್ಲ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ತೀನಿ ಶಾಂತಕ್ಕ. ಆಯ್ತಾ, ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದ್ರ ಅಡಿನಲ್ಲಿ ಶಾಂತಕ್ಕ.
1: ಅದು ಫ್ರೀ ಅಲ್ಲಣ್ಣ,
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಕಲ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರ್ಬೇಕು, ಕಾಯ್ಬೇಕು, ತಾಳ್ಮೆ ಇರ್ಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟೆ ನೋಡ್ತಾರೋ ಇಲ್ಲಿ ಅನ್ನೋ.
1: ಅಲ್ಲೆಲ್ಲ ಕ್ಯೂ ನಿಂತು ತೋರ್ಸ್ಕೋಬತ್ತಾರೆ, ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೆ ನಿಂತ್ಕೋಬಹುದು. ಯಾವ ಆಶ್ನು ಬರಕ್ಕೆ
1: ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ,
0: ಚೆನ್ನಾಗೈತೆ. ಹಂಗಾಗಿ
1: ಅಂತವೆಲ್ಲ ತಗೋ, ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ಕೆ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ ಬಂದಿನಿ ಅಂತಾನೆ ತಿಳಿತಲ್ಲ, ಹಂಗಾಗಿದೆ.
0: ಈಗ ನೋಡು, ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗ ಅಂತದ್ದ ಒಂದ ಔಷಧಿ ಮಾಡಿದೀನಿ ನಾನು. ಆಯ್ತಾ, ಈ ನಿಂಬೆ ಹಣ್ಣು ಅಂತ ಬರ್ತದೆ,
1: ನಮ್ಗೆ ಏನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ, ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡ್ರ ತಲೆನೋವ. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಅದ್ರಲ್ಲಿ ಜ್ಯೂಸ್ ಮಾಡಿದೀನಿ. ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು
0: ಲೆಮನ್ ಗ್ರಾಸ್ ಅಂತಾರ ನೋಡು, ಅದು ತಂದ್ಬಿಟ್ಟು.
1: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ ನಂಗೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡೋದು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೆ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಎಲ್ಲಿ ಬರ್ತದೆ?
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲ ನಯ್ಯ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳ್ಬೇಕಷ್ಟೇ. ಅದಕ್ಕೂ ಪೇಷಂಟ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರ ನಯ್ಯ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು. ಎಲ್ಲರಿಗೂ ಸಮಾನವಾದ
1: ಸೌಲಭ್ಯ ಸಿಗಬೇಕು
0: ಸಿಗಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ. ನಾನು ಮಾಡಿರೋದು ಒಂದೇ, ಏನು, ಲೆಮನ್ ಗ್ರಾಸ್ ಜ್ಯೂಸು. ಅದರವೇ ಸಾವಯವ ಬೆಲ್ಲ ತಂದು ಮಂಡ್ಯದಿಂದ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ನೀನ್ PhD ಮಾಡಿರೋಲ್ಲ, ಹಂಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ್ಯ
0: ನೋಡನ್ ಬೇಕಾದ್ರೆ ನಾಳೆ
1: ಬಿಡಪ್ಪ,
0: ಕೊಟ್ಟೆ
1: ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲಗೂಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ

0: ಅವರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರಾ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026ನೇ ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ದಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು

ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇಬಾಂಗ್ಸು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 1:20:26 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ NS ಗಡಕರ್ ಅವರ ಗೀತೆಯನ್ನು ವೃಂದಗಾನದಲ್ಲಿ.

ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಸಮಯ 1:30:15 ಆಗಲಿದೆ. ಈಗ ಒಂದೆರಡು ನಿಧನ ವಾರ್ತೆಯನ್ನು ಗಮನಿಸೋಣ. ಹಮ್ಮಿಯಾಲ ಕರಳನ ಚೋಳಚಂಡ ಸುಬ್ಬಯ್ಯ ಅಯ್ಯಂಗಡ ಮೊಮ್ಮ ರವಿ ಸೋಮಯ್ಯ ಹಿಂಗ ನಿನಾದ ಮರಣಪಟ್ಟಿತು. 50 ದಂಡು ಬೈತರ ಚೋಳಚಂಡ ರವಿ ಸೋಮಯ್ಯ ಅಯ್ಯಂಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪಂದು ಒಕ್ಕಕರ ಅರಿಚಿಟ್ಟಿತು. ಮಡಿಕೇರಿ ಮುತ್ತಪ್ಪಕೇರಿ ನಿವಾಸಿ ಪೊನ್ನಚಿಟ್ಟರ ಜಾಲಿ ತಿಮ್ಮಯ್ಯ ಹಿಂಗ ನಿನಾದ ಮರಣಪಟ್ಟಿತು. 73 ಬೈತರ ಪೊನ್ನಚಿಟ್ಟರ ಜಾಲಿ ತಿಮ್ಮಯ್ಯ ಅಯ್ಯಂಗಡ ಆಕಿರಿ ಕಾರ್ಯ ಇಂದು ಮಧ್ಯಂತರ ಮೀದ ಮಡಿಕೇರಿ ಕೊಡ ಸಮಾಜ ಕೈಕೊಳ್ಳುತ್ತ ನಡಪ. ಮರಗೋಡು ಗ್ರಾಮದ ನಿವಾಸಿ ಕೆನೇರ ರಾಜು ಪೊನ್ನಪ್ಪ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 81 ವರ್ಷದ ಕೆನೇರ ರಾಜು ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ.

ಶ್ರೋತೃಗಳೇ, ಸಮಯ 1:31:32 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡುವಾಗ ಇವತ್ತಿನ ವಿಶೇಷ ದಿನ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ದಾದಿಯರ ದಿನ, ಅಂದರೆ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತ ಇವತ್ತಿನ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅಂತಾರಾಷ್ಟ್ರೀಯ ದಾದಿಯ ದಿನ ಅಂತ ಈ 12 1965 ಇದನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ದಿನ ಖ್ಯಾತ ದಾದಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಹುಟ್ಟಿದ ದಿನ ಕೂಡ. ಅವರು ಮನುಕುಲಕ್ಕೆ ನೀಡಿದ ಅಮೋಘ ಸೇವೆಯನ್ನು ಸ್ಮರಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ವಿಶ್ವದಾದ್ಯಂತ ಈ ದಿನವನ್ನು ಆಚರಣೆ ಮಾಡ್ತಾರೆ. 1820 May 12 ಜನಿಸಿದ ಫ್ಲಾರೆನ್ಸ್ ನೈಟಿಂಗೇಲ್ ಅವರನ್ನು ಆಧುನಿಕ ನರ್ಸಿಂಗ್ನ ಸಂಜಾತೆ ಎಂದು ಕೂಡ ಕರೀತಾರೆ. ಮೂಲತಃ ಇಟಲಿ ದೇಶದಲ್ಲಿ ಜನಿಸಿ ಬಳಿಕ ಬ್ರಿಟಿಷ್ ದೇಶದ ಸಂಜಾತೆಯಾದ ಈಕೆ 13 August 1910 ಇಹಲೋಕವನ್ನು ತ್ಯಜಿಸಿದ್ದಾರೆ. ಸುಮಾರು 90 ವರ್ಷಗಳ ಪರಿಪೂರ್ಣ ಬದುಕು ಸವಿಸಿದ ಈಕೆ ತನ್ನ ಜೀವನವನ್ನು ಮನುಕುಲದ ಸೇವೆಗಾಗಿಯೇ ಮುಡಿಪಾಗಿಟ್ಟಿದ್ರು. ಸಾರ್ವಜನಿಕ ಕಾರ್ಯಕರ್ತೆಯಾಗಿದ್ದ ಈಕೆ ವೃತ್ತಿಯಲ್ಲಿ ಅಂಕಿಅಂಶ ತಜ್ಞ ಆಗಿದ್ದರು. ಆದರೆ ನೊಂದವರ ದೀನ ದಲಿತರ ಸಾಲಿಗೆ ಈಕೆ ಸಾಕ್ಷಾತ್ ದೇವತೆ. ಕ್ರಿಮಿನ್ ಯುದ್ಧದ ಸಮಯದಲ್ಲಿ ನುರಿತ ದಾದಿಯರ ತಂಡದ ನಾಯಕಿಯಾಗಿ ಈಕೆ ಗಾಯಗೊಂಡ ಸೈನಿಕರ ಸೇವೆಯನ್ನು ಹಗಲು ರಾತ್ರಿ ಮಾಡಿ ಹಲವಾರು ಸೈನಿಕರ ಜೀವವನ್ನು ಉಳಿಸಿದ್ದಂಥ ಖ್ಯಾತಿಯವರಿಗಿದೆ. ರಾತ್ರಿ ಹೊತ್ತು ಯುದ್ಧದ ಭೂಮಿಯಲ್ಲಿ ಕತ್ತಲಿನ ನಡುವೆ ದೀಪವನ್ನು ಹಿಡಿದುಕೊಂಡು ನೊಂದ ಮತ್ತು ಗಾಯಗೊಂಡ ಸೈನಿಕರ ಸೇವೆ ಮಾಡಿ ಲೇಡಿ ಆಫ್ ಲ್ಯಾಂಪ್ ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿದ್ದರು. ಈಕೆ ಮಾಡಿದ ನಿಸ್ವಾರ್ಥ ಸೇವೆಯಿಂದ ವಿಕ್ಟೋರಿಯಾ ಸಂಸ್ಕೃತಿಯಲ್ಲಿ ದಾದಿಗಳಿಗೆ ವಿಶೇಷವಾದ ಸ್ಥಾನಮಾನ ದೊರೆತು ಬಹಳಷ್ಟು ಸೇವಾಭಾವದ ಜನರು ನರ್ಸಿಂಗ್ ಕಲಿಕೆಗೆ ಮುಂದಾಗಿದ್ದರು. ವೈದ್ಯಕೀಯ ಜಗತ್ತಿನಲ್ಲಿ ದಾದಿಯರಿಗೆ ಅತಿ ವಿಶಿಷ್ಟವಾದ ಸ್ಥಾನಮಾನ ಮುಂದೆ ಸಿಗುವಲ್ಲಿ ಸಹಕಾರಿಯಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಹೀಗೆ 12 ವಿಶ್ವ ದಾದಿಯರ ದಿನ ಅಂತ ಆಚರಣೆ ಮಾಡ್ತಾರೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ನೆನಪಿನಲ್ಲಿ. ಈ ದಿನ ನಮ್ಮ ದೇಶ ಸೇರಿದಂತೆ ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ಈ ಒಂದು ದಾದಿಯರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ನಮ್ಮ ದೇಶದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಅತ್ಯುತ್ತಮ ಸೇವೆ ಮಾಡಿದಂತಹ ದಾದಿಯರಿಗೂ ಕೂಡ ಕೊಡಮಾಡಲಾಗುತ್ತೆ. ಇವತ್ತು ಕೂಡ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಇನ್ನಷ್ಟು ಕೆಲವು ಭಾಗಗಳಲ್ಲಿ ಕೂಡ ನಡೀತಾ ಇದೆ. ಇನ್ನಷ್ಟು ದಾದಿಯರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೊಂದು ಚಲನಚಿತ್ರ ಗೀತೆಯನ್ನು ಕೇಳೋಣ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಶ್ರೀ ದಾನಮ್ಮ ದೇವಿ ಚಿತ್ರದ ಗೀತೆ ಇದು. ಹಾಡಿದರೆ ಲತಾ ಹಂಸಲೇಖ.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ನಾವು ವಿಶ್ವ ದಾದಿಯರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ದಾದಿಯರ ವೃತ್ತಿ ಒಂಥರ ಬಹಳ ಪವಿತ್ರವಾದ ಸೇವೆ, ಅದೊಂದು ಪವಿತ್ರವಾದಂಥ ವೃತ್ತಿ ಅಂತ ಹೇಳ್ಬೋದು. ಸೇವಾ ಮನೋಭಾವ, ತಾಳ್ಮೆ ಇರುವಂಥವರಿಗೆ ಮಾತ್ರ ಈ ಒಂದು ವೃತ್ತಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಕೇವಲ ಸಂಬಳಕ್ಕಾಗಿ ಬರುವಂಥವರಿಗೆ ಇದೊಂದು ಸರಿಯಾದಂಥ ವೃತ್ತಿ ಅಲ್ಲ ಅನಿಸುತ್ತೆ. ಆದರೆ ಅವರಿಗೆ ತರಬೇತಿ ನೀಡುವಂಥ ಸಂದರ್ಭದಲ್ಲೇ ಕೂಡ ಸಂಬಳ ಅಥವಾ ಗಳಿಕೆಗಿಂತ, ಆರ್ಥಿಕ ಗಳಿಕೆಗಿಂತ ಮುಖ್ಯವಾಗಿರುವಂತಹ ಒಂದು ಸೇವಾ ಮನೋಭಾವನೆಯಿಂದ ಮಾಡುವಂತಹ ಒಂದು ವೃತ್ತಿ ಇದು. ನೀವು ಯಾವುದೇ ರೀತಿಯ ಆಸೆ ಅಂಶಗಳನ್ನು ಇಟ್ಟುಕೊಂಡು ಈ ವೃತ್ತಿಗೆ ಬರಬಾರ್ದು. ಸೇವೆಯೇ ಮೂಲ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಬರಬೇಕು ಅಂತ ಹೇಳುವಂಥದ್ದನ್ನ ಅವರಿಗೆ ತರಬೇತಿ ಸಂದರ್ಭದಲ್ಲೇ ತಿಳಿಸಿರ್ತಾರೆ. ಅದಕ್ಕೂ ಮುಂಚೆ ಮಾನಸಿಕವಾಗಿ ಅವರು ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳುವಂಥ ಮನಸ್ಥಿತಿ ಯಾರಿಗಿರ್ತದೆ ಅಂಥವರೇ ಈ ಒಂದು ಹುದ್ದೆಗೆ ಬರುವಂಥದ್ದು ಕೂಡ, ಈ ಒಂದು ಸೇವೆ ಮಾಡಲಿಕ್ಕೆ ಬರುವಂಥದ್ದು ಕೂಡ. ಸ್ನೇಹ, ಪ್ರೀತಿ, ಸೇವೆ ಒಂಥರ ಶುಭ್ರ ಮನಸ್ಸಿನ ಸಂಕೇತ ಇರುವ ರೀತಿಯಲ್ಲಿ ಒಂದು ಶುಭ್ರ ಉಡುಪನ್ನು ಧರಿಸ್ಕೊಂಡು ಬರ್ತಾರೆ. ಆ ಬಿಳಿ ಬಟ್ಟೆಯನ್ನು ಧರಿಸಿರ್ತಕ್ಕಂಥ ದಾದಿಯರನ್ನು ಕಾಣುವಾಗಲೇ ಬಹುಶಃ ನಮ್ಮ ಆತಂಕ, ನಮ್ಮ

ರೋಗಗಳು ಕೂಡ ಬಹುತೇಕ ವಾಸಿಯಾಗಿಬಿಡ್ತದೆ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ನಾವು ಮೊದಲಿಗೆ ಕಾಣುವಂಥದ್ದು ಅವರನ್ನೇ, ಸೇವೆ ಮಾಡುವಂಥದ್ದು ನಮ್ಮನ್ನು ಉಪಚಾರ ಮಾಡುವಂಥವರು ಅವರೇ. ಅದರಿಂದ ಆ ಉಡುಪಿನಲ್ಲಿ ಕಾಣುವಾಗ ಅದೇನೋ ಒಂದು ರೀತಿಯ ಭಾವನೆ ಎಲ್ಲರ ಮನಸ್ಸಲ್ಲಿ ಮೂಡ್ತದೆ ಅನ್ನೋಂಥ ಒಂದು ನಂಬಿಕೆ ನನಗಿದೆ. ಬಹಳ ಎಚ್ಚರದಿಂದ ಮಾಡುವಂತಹ ಕೆಲಸ ಇದು. ಎಚ್ಚರ ತಪ್ಪಿದರೆ ಅವರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೇಗೆ ಅಂತೇಳುವಂಥದ್ದನ್ನ ಇನ್ನಷ್ಟು ಮಾತಾಡುವ. ಈ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಗೆ ಎಚ್ಚರ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾತಾಡುವ. ಅದಕ್ಕಿಂತ ಮುಂಚೆ ಬೆಟ್ಟದ ಹೂಚಿತ್ರದ ಈ ಗೀತೆಯನ್ನು ಕೇಳೋಣ. ಈಗ ಹಾಡಿದರೆ ಪಿ ಬಿ ಶ್ರೀನಿವಾಸ್ ಹಾಗೂ ಮಾಸ್ಟರ್ ಲೋಹಿತ್ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಅಳವಡಿಕೆ ಇದೆ.

ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ದಾದಿಯರು ಸ್ವಲ್ಪ ಎಚ್ಚರ ತಪ್ಪಿದರೆ ಹೇಗೆ ತೊಂದರೆ ಆಗ್ತದೆ, ಅವರು ಹೇಗೆ ಅವರ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ. ತಮಗೆಲ್ಲ ಗೊತ್ತಿದೆ ಸಾಂಕ್ರಾಮಿಕ ರೋಗಗಳ ಇರತಕ್ಕಂಥ ವ್ಯಕ್ತಿಯೊಬ್ಬ ರೋಗಿ ಆಸ್ಪತ್ರೆಗೆ ಬಂದಾಗ ಅವರನ್ನು ಕೂಡ ಮುಟ್ಟಿ ಪರೀಕ್ಷಿಸಿ ಅವರಿಗೆ ಹೇಗೆ ಚಿಕಿತ್ಸೆಯನ್ನು ನೀಡಬೇಕು ಹಾಗೆ ಚಿಕಿತ್ಸೆಯನ್ನು ದಾದಿಯರು ನೀಡ್ತಾರೆ. ಆ ಸಂದರ್ಭ ಅವರು ಮುನ್ನೆಚ್ಚರಿಕೆ ತಗೊಳ್ಳೋದಿದ್ದರೆ ಕೈಗೆ ಗ್ಲೌಸ್ ಹಾಕ್ಕೊಳ್ಳೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳದೇ ಇದ್ದರೆ ಸ್ವಲ್ಪ ಎಚ್ಚರ ತಪ್ಪಿದರೆ ಆ ಸಾಂಕ್ರಾಮಿಕ ರೋಗ ಅವರಿಗೆ ತಗೊಳ್ಳುವಂಥ ಸಾಧ್ಯತೆ ಇದೆ. ಅಂಥದ್ದನ್ನೆಲ್ಲ ಮರೆತು ತಾನು ಸೇವೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿ ಆ ರೋಗಿ ಮಾತ್ರ ಬದುಕಬೇಕು ಅನ್ನೋಂಥ ಒಂದು ಮನೋಸಂಕಲ್ಪ ಮಾಡಿಕೊಂಡು ತಮ್ಮ ಜೀವವನ್ನು ಪಣಕ್ಕಿಟ್ಟು ಮಾಡುವಂಥ ಸೇವೆ ಉಂಟಲ್ಲ, ಅದಕ್ಕೆ ನಿಜವಾಗಲೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ತಮಗಿಂತ ರೋಗಿ ಬದುಕು ಮುಖ್ಯ ಅಂತ ಹೇಳಿಕೊಂಡು ಸೇವೆ ಮಾಡುವಂತಹ ದಾದಿಯರು ದಿನದ 24 ಗಂಟೆ ಕೂಡ ಪ್ರತಿದಿನವೂ ಸೇವೆಯೇ ನನ್ನ ಜೀವಮಾನದ ಗುರಿ ಅನ್ನೋಂತಹ ಒಂದು ಉದ್ದೇಶದೊಂದಿಗೆ ಈ ದಾದಿಯರು ಸೇವೆ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಊಟ ನಿದ್ದೆಯನ್ನು ಬಿಟ್ಟು ಕೂಡ ಅವರು ಸೇವೆ ಮಾಡಬೇಕಾಗ್ತದೆ. ಇದ್ದಕ್ಕಿದ್ದಾಗೆ ತಾವೆಲ್ಲ ಗಮನಿಸಿರ್ಬೋದು, ಯಾವುದಾದ್ರೂ ಒಂದು ಅಪಘಾತವಾದಂತಹ ಸಂದರ್ಭದಲ್ಲಿ ರೋಗಿಯನ್ನು ಆಸ್ಪತ್ರೆಗೆ ತರುವಂಥ ಸಂದರ್ಭದಲ್ಲಿ ತಂದಾದ ಮೇಲೆ ಅವರ ಓಡಾಟ, ಅವರು ಸಾಯಲಿಕ್ಕೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಪಡುವಂಥ ಪ್ರಯತ್ನಗಳು ಇದೆಲ್ಲವೂ ಕೂಡ ನಿಜವಾಗಲೂ ಅವರ ಸೇವೆ ಎಷ್ಟೊಂದು ಪವಿತ್ರವಾದುದು, ಅವರು ಎಷ್ಟೊಂದು ಇನ್ನೊಂದು ಜೀವರಕ್ಷಣೆಗಾಗಿ ಹೋರಾಡ್ತಾರೆ ಅನ್ನೋಂಥದ್ದನ್ನ ನಾವೆಲ್ಲ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಕೇಳಿದ್ದೀವಿ, ಕಂಡಿದ್ದೀವಿ ಕೂಡ. ಬಹುಶಃ ತಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ದಿನಗಳವರೆಗೆ ತಮ್ಮ ಮನೆಗೆ ಹೋಗದೆ, ತಮ್ಮ ಮನೆಯನ್ನೇ ನೋಡದೆ, ತಮ್ಮ ಸಂಸಾರವನ್ನು ನೋಡದೆ, ಜೀವದ ಹಂಗು ತೊರೆದು ತಮಗೆ ಆ ರೋಗ, ಅದು ಅಂಟು ರೋಗ ತಮಗೆ ಬಂದುಬಿಡ್ತದೆ ಅಂತ ಹೇಳುವಂಥದ್ದು ಗೊತ್ತಿದ್ದರೂ ಕೂಡ ಆ ರೋಗಿಯನ್ನು ಉಪಚಾರ ಮಾಡಿದಂತಹ ರೀತಿ, ಆ ಸೇವೆಗೆ ನಿಜವಾಗಲೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಾ ಗೀತಪ್ರಿಯ ಅವರ ರಚನೆಯ ಭಾಗ್ಯಚಕ್ರ ಗೀತೆಯ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಘಂಟಸಾಲ ಅವರು ಹಾಡಿದ್ದಾರೆ, ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ.

ಶ್ರೋತೃಗಳೇ, ದಾದಿಯರ ಸೇವೆ ಬಗ್ಗೆ ಮಾತಾಡ್ತಾ ಅವರ ಸೇವೆ ಎಷ್ಟೊಂದು ಕಷ್ಟಕರವಾದದ್ದು ಅಂತ ಹೇಳೋದನ್ನ ಮಾತಾಡ್ತಾ ಇದ್ವಿ. ಬಹಳ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಪ್ರಸವದ ಸಂದರ್ಭದಲ್ಲಿ ಒಂದು ತಾಯಿ ಹಾಗೂ ಮಗು ಇಬ್ಬರ ಜೀವವನ್ನು ಉಳಿಸುವಂತಹ ಜವಾಬ್ದಾರಿಯನ್ನು ಈ ದಾದಿಯರು ಹೊತ್ಕೊಂಡಿರ್ತಾರೆ. ಇಬ್ಬರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇಬ್ಬರ ಜೀವವೂ ಕೂಡ ಉಳಿಬೇಕು, ಸಾಂಗವಾಗಿ ಪ್ರಸವ ಕಾರ್ಯ ನಡಿಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡುವಂಥದ್ದು ಇದು ಆ ಸಂದರ್ಭ. ಎಷ್ಟೊಂದು ಧೈರ್ಯ ಬೇಕು ಈ ಒಂದು ಸೇವೆ ಮಾಡಬೇಕಾದ್ರೆ, ಇದು ಬಹುಶಃ ದೇವರ ವರನೇ ಅವರಿಗೆ ಸಿಕ್ಕಿದೆ ಅನ್ಬೋದು. ಅದೇ ರೀತಿ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಂತೂ ಬಹಳಷ್ಟು ಧೈರ್ಯ ಬೇಕು, ತಾಳ್ಮೆ ಸಂಯಮ ಬೇಕು, ಅವರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಬಹುಶಃ ತಮಗೆಲ್ಲ ಗೊತ್ತಿದೆ, ಮಾನಸಿಕ ರೋಗಿಗಳು ಸಂಪೂರ್ಣ ಸ್ವಾಸ್ಥ್ಯ ಕಳ್ಕೊಂಡಿರ್ತಾರೆ, ಮನಸ್ಸಿನ ಒಂದು ದೃಢತೆ ಇರೋದಿಲ್ಲ, ತಾವೇನು ಮಾಡ್ತಾಯಿದ್ವಿ ಅಂತ ಹೇಳೋವಂಥದ್ದು ಗೊತ್ತಿರೋದಿಲ್ಲ, ಮಾತುಗಳು ಅರ್ಥ ಆಗೋದಿಲ್ಲ, ಅವರೇನು ಮಾತಾಡ್ತಾರೆ ಅನ್ನೋಂಥದ್ದು ಸಂದರ್ಭಕ್ಕೆ ಸರಿಯಾದ ರೀತಿ ಇರೋದಿಲ್ಲ. ಹೀಗೆಲ್ಲ ಯಾವ್ಯಾವುದೋ ರೀತಿಯ ವಿಚಿತ್ರ ರೀತಿಯಲ್ಲಿ ಅವರು ಆಡ್ತಾಯಿರ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಸಂಯಮದಿಂದ ಅವರನ್ನು ಸಂಭಾಳಿಸುವಂಥದ್ದು ಉಂಟಲ್ಲ, ಅದು ಬಹಳ ದೊಡ್ಡ ತ್ಯಾಗದ ಕೆಲಸ. ಸಂಯಮ ಕಳೆದುಕೊಳ್ಳದೆ ಆ ಮಾನಸಿಕ ರೋಗಿಯನ್ನು ಚಿಕಿತ್ಸೆ ನೀಡಿ ಅವರನ್ನು ಗುಣಪಡಿಸುವಂತಹದ್ದು ಬಹಳ ದೊಡ್ಡ ಕಾರ್ಯ, ಒಂದು ದೇವತಾ ಕಾರ್ಯ ಅಂತಲೇ ಹೇಳ್ತಾ ಈ ವಿಶ್ವ ದಾದಿಯರ ದಿನದ ಸಂದರ್ಭದಲ್ಲಿ ಎಲ್ಲ ದಾದಿಯರಿಗೆ ನಮ್ಮ ಆಕಾಶವಾಣಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸುತ್ತಾ ಕೊನೆಯದಾಗಿ ಸುಗ್ಗಿ ಚಿತ್ರದ ಈ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಶ್ಯಾಮಲ ರಾವ್, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಕೇಳಿದ್ರೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಚಾರ್ಜಿಂಗ್ ಜಾಲವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: For EV charging infrastructure will be guided by three core principles: accessibility, ensuring charging stations are available across urban and rural India; affordability, making EV charging cost effective for every citizen; reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ

0: ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜೀ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜೀ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜೀ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜೀ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜೀ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ರಿ ಹರಿಹವ್ ಜೀ ಕೆ ಚೌಕೆ ಚೌಪದೆ ಕಾವ್ಯ.

0: ಶ್ರೋತೃಗಳ ಮನಗೆದ್ದ ಆಕಾಶವಾಣಿಗೀಗ 90ರ ಹರೆಯ
1: ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲೆಂದು ನಾ ಹೇಳಲ.
0: ಅದೇ ಉತ್ಸಾಹ, ನಿರಂತರ ಮನರಂಜನೆ ಆಗಲು, ಈಗಲೂ, ಯಾವಾಗಲೂ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ಈ ಸಂಜೆಯ ಪ್ರಸಾರಕ್ಕೆ ಸ್ವಾಗತ ಕೋರುತ್ತಾ ನಾನು ಮಂಜುನಾಥ್ ಎಂಆರ್. ಈಗ ಸಮಯ 4:32.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी 90 संभ्रम
2: आकाशवाणी 90 संभ್ರಮ
1: ಮಾಹಿತಿ ಶಿಕ್ಷಣ ಮನರಂಜನೆ ಸ್ಥಳೀಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಆಕಾಶವಾಣಿಗೆ 90 ಸಂಭ್ರಮ
2: ಆಕಾಶವಾಣಿಗೆ 90 ಸಂಭ್ರಮ
4: ಆಕಾಶವಾಣಿಗೆ 90 ಸಂಭ್ರಮ
1: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
4: ಆಕಾಶವಾಣಿಯ ಅಂತರಾಳ.
1: ಆಕಾಶಬುಟ್ಟಿ
4: ಆಕಾಶಬುಟ್ಟಿ
1: ಆಲಿಸಿ ಆಕಾಶಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿ.

0: ಸಾಮಾನ್ಯ ಅಂತರಾಳ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಸ್ತೂರಿ ಶಂಕರ್ ಅವರು ಹಾಡಿರುವ KS ನರಸಿಂಹಸ್ವಾಮಿ ಅವರ ರಚನೆ, ಎಲ್ಲಿ ಕತ್ತಲೆಯೂ.

0: ಕರ್ಣವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೀಕ್ಷಾ ರಾಮಕೃಷ್ಣ ಅವರು ಹಾಡಿರುವ

ಈಗ ಕೇಳಿ, ಎಲ್ಲಿ ಭೂರಮಿ ದೇವಸನ್ನಿಧಿ ಬಯಸಿ ಮಿಮ್ಮನೆ ಬಂದಳು. ಎಚ್ ಕೆ ನಾರಾಯಣ ಮತ್ತು ಸಂಘಟಕರು ಹಾಡಿರುವ ಪಂಜೆ ಮಂಗೇಶ್ ರಾಯರ ರಚನೆ ಇದು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಲ್ಲಿ ಹೋದನೇ ಮರೆತು ಬಿ ಆರ್ ಛಾಯಾ ಅವರು ಹಾಡಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ.

0: ನನ್ನ ಚಿನ್ನ ಮರೆಯಲಾರೆನು ನಾನು ನಿನ್ನ ತುಂಬೊಲವನ್ನ ಎಲ್ಲಿರುವೆಯೇ ನೀನೀಗ ನನ್ನ ಚಿನ್ನ.
1: ಭಾವಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 4:30:53.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಮೊದಲಿಗೆ ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: अरे ये कस्टमर कह रहे लिदे। ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೆನಪಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಾಯಿಗೆ ತಕ್ಕ ಮಗ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಸ್ತೂರಿ ಶಂಕರ್ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರು ಮಾಡಿದ್ದಾರೆ.

0: ನೆನಪು ನೆನ್ನದ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳುಗರೆ, ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228. ನೆನಪು ನೆನ್ನಾದ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಪ್ರೇಮಾಗ್ನಿ ಚಿತ್ರಕ್ಕೆಂದು SP ಬಾಲಸುಬ್ರಹ್ಮಣ್ಯಂ ಮತ್ತು SJ ಜಾನಕಿಯವರು ಹಾಡಿರುವ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಜಿ ಕೆ ವೆಂಕಟೇಶ್ ಅವರು ರಾಗ ಸಂಯೋಜನೆ ಮಾಡಿರುವ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು.

ನೆನಪು ನಿನಾದ ಕಾರ್ಯಕ್ರಮದ ಕಡೆಗೆ ಕೇಳಿ ಪಡುವರಹಳ್ಳಿ ಪಾಂಡವರು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಸೋರಟ್ ಅಶ್ವಥ್, ಸಂಗೀತ ವಿಜಯ ಭಾಸ್ಕರ್ ಅವರದು.

ಇದುವರೆಗೂ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು FM 103.1 MHz. ಸಮಯವೀಗ 4:59:52.

ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: कूर्ग हाईलाइट फर्नीचर न 7th ईयर एनिवर्सरी ऑफर स्प्रिंग मैट्रेस खरीदी मतलब उचित पड़ेरी कूर्ग हाईलाइट फर्नीचर विराजपेटे।
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್ ಕುಶಾಲನಗರ ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದ್ದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಎಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ, ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900921282
6: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
10: ಆಕಾಶವಾಣಿ ಮಡಿಕೇರಿ.

0: ಪ್ರೀತಿಯ ಶ್ರೋತೃಗಳಿಗೆಲ್ಲ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಉರಿಬಿಸಿಲಿನ ಕಾಲದಲ್ಲಿ ಕಾಡ್ಗಿಚ್ಚು ಸಂಭವಿಸುವ ಸಾಧ್ಯತೆ ಹೆಚ್ಚು. ಬೇಸಿಗೆಯಲ್ಲಿ ಗಾಳಿಯ ಉಷ್ಣತೆ ಹೆಚ್ಚಾಗಿ ಮರಗಳ ಎಲೆಗಳು ಒಣಗಿಬಿಡುತ್ತೆ. ಇಂತಹ ಒಣ ಪರಿಸ್ಥಿತಿಯಲ್ಲಿ ಚಿಕ್ಕ ಕಿಡಿ ಕೂಡ ದೊಡ್ಡ ಬೆಂಕಿಗೆ ಕಾರಣವಾಗುತ್ತೆ. ಕಾಡ್ಗಿಚ್ಚು ಕೆಲವೊಮ್ಮೆ ಪ್ರಕೃತಿಯಿಂದ ಉಂಟಾದರೂ ಬಹಳಷ್ಟು ಸಂದರ್ಭಗಳಲ್ಲಿ ಮಾನವ ಅಲಕ್ಷ್ಯವೇ ಕಾರಣವಾಗುತ್ತೆ. ಕಾಡಿನಲ್ಲಿ ಸಿಗರೇಟು, ಬೀಡಿ ತುಂಡುಗಳನ್ನು ಎಸೆಯುವುದು ಅಥವಾ ಬೆಂಕಿ ಹಚ್ಚುವುದು ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಬೆಂಕಿ ಹರಡಿದರೆ ಕಾಡಿನ ಸಸ್ಯ ಸಂಪತ್ತು, ಪ್ರಾಣಿಗಳು, ಪಕ್ಷಿಗಳು ನಾಶವಾಗುತ್ತೆ. ವಾಯುಮಾಲಿನ್ಯ ಹೆಚ್ಚಾಗಿ ಪರಿಸರದ ಸಮತೋಲನಕ್ಕೂ ಹಾನಿಯಾಗುತ್ತೆ. ಕೆಲವೊಮ್ಮೆ ಸಮೀಪದ ಗ್ರಾಮಗಳಿಗೂ ಅಪಾಯ ಉಂಟಾಗಬಹುದು. ಆದ್ದರಿಂದ ಉರಿಬಿಸಿಲಿನಲ್ಲಿ ಕಾಡಿನಲ್ಲಿ ಹೆಚ್ಚು ಜಾಗ್ರತೆ ಅಗತ್ಯ. ಬೆಂಕಿಯನ್ನು ಬಳಸುವಾಗ ಎಚ್ಚರಿಕೆ ವಹಿಸಬೇಕು ಮತ್ತು ಯಾವುದೇ ಬೆಂಕಿಯನ್ನು ಸಂಪೂರ್ಣವಾಗಿ ಆರಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ.
1: ಕಾಡ್ಗಿಚ್ಚಿನಿಂದಾಗಿ ಅಪಾರ ಸಂಖ್ಯೆಯ ವನ್ಯ ಜೀವಿಗಳು ನಾಶ ಹೊಂದುತ್ತವೆ. ಅರಣ್ಯನಾಶದ ಅಪಾಯ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, ನೂರಾರು ಮೈಲುಗಳ ದೂರದಲ್ಲಿ ವಾಸಿಸುತ್ತಿರುವವರು ಅರಣ್ಯನಾಶದ ನೇರವೂ ತೀವ್ರವೂ ಆದ ಭೀಕರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ.
2: ಪರಿಸರವಾದಿ ಶ್ರೀ ಕೆಎಂ ಚಿಣ್ಣಪ್ಪ ಅವರು ಹೀಗೆನ್ನುತ್ತಾರೆ.
3: ಕಾಡ್ಗಿಚ್ಚು ಸಾಮಾನ್ಯವಾಗಿ ಮನಸ್ಸಿನೇ ಕೊಡುವಂಥದ್ದು, ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯ ಇದೆ. ಬ್ಯಾಂಬು ಉಜ್ಜಿ ಆಗ್ತದೆ, ಇದೆಲ್ಲ ಸುಳ್ಳು. ಯಾಕಂದರೆ ಮನುಷ್ಯ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಹೀಗೆಲ್ಲ ಇದು ಮಾಡ್ತಾನೆ. ಒಂದೇ ಏನಂದರೆ, ನಾವು ಎಲ್ಲ ಕಡೆ ಜನ ಇದ್ದಾರೆ, ಅವರು ಅವರ ತನ್ನ ಸ್ವಂತಕ್ಕೋಸ್ಕರ ಒಂದು ದನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ನಿಮ್ಮ ದನ ಮೇಯಿಸುವನಂತ ಹೇಳಿ ನೀವು ಅವನಿಗೆ ಹೇಳಬೇಕು, ನೋಡು ನೀನು ದನ ಮಾತ್ರ ಮೇಯಿಸ್ಕೊಂಡು ಬಾ, ಕಾಡಿಗೆ ಯಾವ ಕಾರಣಕ್ಕೂ ಬೆಂಕಿ ಹಾಕಬೇಡ ಅಂತ. ಇನ್ನೊಬ್ಬ ಏನು ಮಾಡ್ತಾನೆ, ಸೌದೆಗೆ ಹೋಗ್ತಾನೆ, ಅವನಿಗೂ ಹೇಳಬೇಕು, ನೋಡು ನೀನು ಸೌದೆ ಎತ್ಕೋ ಅಲ್ಲದೆ ನೀವು ಬೆಂಕಿ ಹಾಕ್ಲಿಕ್ಕೆ ಕೂಡ್ದು. ಹಾಗೆ ಬೇಟೆಯವನು ನೀವು ಅವರಿಗೆಲ್ಲ ಹೇಳ್ತಾ ಬಂದರೆ ಜನರಲ್ಲಿ ಇದರ ನಂಬಿಕೆ ಬಂದು ಆ ಬೆಂಕಿಯನ್ನು ನಿಲ್ಲಿಸಿದಾಗ ನೋಡಿ ನಮ್ಮ ನೀರಿನ ಏನು ಹೊರತೆ ಉಂಟು ಅದು ಬತ್ತುವುದಿಲ್ಲ. ಇದು ಸಿಂಪಲ್ ರೀಸನ್, ಬಹಳ ಸಿಂಪಲ್, ನಾವೇ ಅರ್ಥಕೊಳ್ಬೇಕು.
4: ಕಾಡಿಗೆ ಹಚ್ಚಿದ ಬೆಂಕಿ ಜೀವ ವಿನಾಶದ ನಾಂದಿ.
0: ಕೇಳುಗರೆ, ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮದಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕೆವಿ ಗಾನಶ್ರೀ ಅವರೊಂದಿಗಿನ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಪಿಎಂ ಜಗದೀಶ್.

0: ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡಿನ ಬೆಂಕಿಯ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಂದರೆ ಈ ಕಾಡಿನ ಬೆಂಕಿ ಹೇಗೆ ಉಂಟಾಗುತ್ತೆ, ಇದರಿಂದ ಆಗುವಂಥ ತೊಂದರೆಗಳೇನು, ನಾವು ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಕೆ ವಿ ಗಾನಶ್ರೀ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಗಾನಶ್ರೀ ಅವರೇ.
1: ನಮಸ್ತೆ.
0: ಬೇಸಿಗೆ ಬಂದ ಹಾಗೆ ಕಾಡಿನ ಬೆಂಕಿ ಬಗ್ಗೆ ಕೇಳ್ತೀವಿ.
1: ಹೌದು.
0: ಕಾಡಿನ ಬೆಂಕಿ ಹೇಗೆ ಉಂಟಾಗುತ್ತೆ, ಇದಕ್ಕೆ ಕಾರಣಗಳೇನು ಅಂತೀರಿ?
1: ಕಾಡಿನ ಬೆಂಕಿ ಎರಡು ರೀತಿನಲ್ಲಿ ಉಂಟಾಗ್ಬೋದು. ಮೊದಲನೇದು ಸಹಜವಾಗಿ ಕೆಲವು ಕಾರಣಗಳಿರ್ತವೆ, ಹಾಗೆ ಮಾನವ ನಿರ್ಮಿತವಾಗಿ ಕೆಲವು ಕಾರಣಗಳಿರ್ತವೆ. ಸಹಜವಾಗಿ ಅಂತಂದರೆ ಈ ಕಾಡೊಳಗೆ ಬಿದಿರು ಒಂದಕ್ಕೊಂದು ಘರ್ಷಣೆ ಆದಾಗ ಬೆಂಕಿ ಉತ್ಪತ್ತಿ ಆಗ್ಬೋದು, ಮರಗಳು ಒಂದಕ್ಕೊಂದಕ್ಕೆ ಘರ್ಷಣೆ ಆದಾಗ ಬೆಂಕಿ ಉತ್ಪತ್ತಿ ಆಗ್ಬೋದು. ಆದರೆ ಸಹಜವಾಗಿ ಹೇಳೋದಾದರೆ ಭಾರತೀಯ ವಾತಾವರಣದ ವ್ಯವಸ್ಥೆಯಲ್ಲಿ ಈ ರೀತಿ ಸಹಜವಾಗಿ ಉಂಟಾಗ್ತಕ್ಕಂಥದ್ದು ಕಡಿಮೆ, 99.9% ಇಲ್ಲ. ನಮ್ಮಲ್ಲಿ ಉಂಟಾಗ್ತಕ್ಕಂಥ ಕಾಡ್ಗಿಚ್ಚು ಪ್ರಕರಣಗಳು ಮಾನವ ನಿರ್ಮಿತವಾದಂತಹ ಕಾಡ್ಗಿಚ್ಚು ಪ್ರಕರಣಗಳು. ಇದರಲ್ಲಿ ಒಬ್ಬ ನಾಗರಿಕ ಅಜಾಗರೂಕನಾಗಿ ನಡ್ಕೊಂಡು ಕಾಡಿನ ಪಕ್ಕದಲ್ಲಿ ಬೀಡಿ ತುಂಡನ್ನು

0: ಅಂತದ್ದಿರ್ಬೋದು, ಅಥವಾ ಕ್ಯಾಂಪ್ ಫೈರ್ ಮಾಡಿ ಆರಿಸದೆ ಹೋಗುವಂತದ್ದಿರ್ಬೋದು, ಇಲ್ಲ ಅಂತ ಅಂದ್ರೆ ಅರಣ್ಯ ಇಲಾಖೆಯೊಂದಿಗೆ ಯಾವುದೋ ಒಂದು ದ್ವೇಷಕ್ಕೆ ಬಂದು ಕಡ್ಡಿಯನ್ನ ಹಚ್ಚುವಂಥದ್ದು ಕಾಡಿಗೆ ಬೆಂಕಿಗೆ ಕಾರಣವಾಗ್ತದೆ. ಹಾಗೆ ಈ ಕೆಲವೊಂದ್ಸಲ ಏನಾಗುತ್ತೆ, ಕಾಡಿನ ಗಡಿ ಪಕ್ಕದಲ್ಲಿ ಆದಿವಾಸಿಗಳು ಇರ್ತಾರೆ, ಅವರು ಕೆಲವೊಂದ್ಸಲ ಅವ್ರಿಗೆ ಕಿರು ಅರಣ್ಯಗಳನ್ನ ಉತ್ಪನ್ನಗಳನ್ನ ಸಂಗ್ರಹಿಸಲಿಕ್ಕೆ ಅವ್ರಿಗೆ ಅನುಮತಿ ಇರ್ತದೆ. ಅಂತ ಕೆಲವೊಂದು ಸಂಗ್ರಹಣೆ ಮಾಡುವಂತ ಸಮಯದಲ್ಲಿ ಅವ್ರಿಗೆ ಹೆಚ್ಚಿನ ಕಿರು ಅರಣ್ಯ ಉತ್ಪನ್ನಗಳು ಸಿಗ್ಲಿ ಅಂತ ಹೇಳಿ ಕೆಲವೊಂದ್ಸಲ ಅವರು ಈ ಸೀಗೆ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಬೆಂಕಿಯನ್ನ ಕೆಲವೊಂದ್ಸಲ ಕೊಡುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದನ ಮೇಸೋರು ಇರ್ತಾರೆ ಗಡಿ ಇದು ಭಾಗದಲ್ಲಿ, ಅವ್ರಿಗೆ ಹೊಸ ಹಸಿರು ಹುಲ್ಲು ಬೇಕಾಗಿರುತ್ತೆ, ಹಾಗಾಗಿ ಒಣ ಹುಲ್ಲಿಗೆ ಬೆಂಕಿ ಕೊಟ್ರೆ ಅದಾಗಿ ಚಿಗುರು ಬರುತ್ತೆ ಅಂತ ಹೇಳಿ ಅದಕ್ಕೆ ಕೆಲವೊಂದ್ಸಲ ಕೊಟ್ಟು ಹಾಗಾಗಿ ಅಲ್ಲಿ ಶೋಲಾರಣ್ಯಗಳು ಉರಿತವೆ. ಹಾಗೆ ಕೆಲವೊಂದ್ಸಲ ವಿದ್ಯುತ್ ಸ್ಥಾವರಗಳಿರುತ್ತೆ, ಅದರಿಂದ ಬಂದಂತಹ ಒಂದು ಕಿಡಿಗಳು ಕೂಡ ಕಾಡಗಿಚ್ಚಿಗೆ ಕಾರಣ ಆಗ್ತದೆ. ಹಾಗೆ ಕೆಲವೊಂದ್ಸಲ ಪಕ್ಕದಲ್ಲಿ ಇದ್ದಂತಹ ರೈತರು ಗಡಿ ಭಾಗಕ್ಕೆ ಹೊಂದ್ಕೊಂಡಿದ್ರೆ ಅವ್ರ ಜಮೀನಲ್ಲಿ ಸಹಜವಾಗಿ ಬೆಂಕಿ ಕೊಡ್ತಾ ಇರ್ತಾರೆ, ಅದು ಕೆಲವೊಂದ್ಸಲ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ರೂ ಕೂಡ ಕಾಡಿಗೆ ಹತ್ಕೊಂಡು ಅರಣ್ಯ ಸಂಪನ್ಮೂಲ ನಷ್ಟ ಆಗ್ಲಿಕ್ಕೆ ಕಾರಣ ಆಗ್ತದೆ.
1: ಮತ್ತೆ ಕಾಡಿನಲ್ಲಿ ವಾಸ ಮಾಡುವಂತ ಜನ ಅಡಿಗೆ ಮಾಡ್ಕೊಳ್ಳುವಾಗ ಆಕಸ್ಮಿಕವಾಗಿ ಕೂಡ ಕಾಡಿಗೂ ಹಬ್ಬೋದು,
0: ಆಕಸ್ಮಿಕವಾಗಿ ಹಬ್ಬೋದು. ಆದ್ರೆ ಅಲ್ಲಿ ಒಳಗಡೆನೆ ಇರ್ತಕ್ಕಂಥ ಜನ ಸಾಧಾರಣವಾಗಿ ನಮ್ಮಲ್ಲಿ ತಿಳುವಳಿಕೆ ಇರ್ತಕ್ಕಂಥ ಜನ, ಅವರು ಕೂಡ ರಕ್ಷಣೆಗೆ ಕೈ ಜೋಡಿಸ್ತಾರೆ. ಹೆಚ್ಚಿನದಾಗಿ ನಾವು ಏನು ನಾಗರಿಕರು ಅಂತ ಹೇಳ್ಕೊಳ್ತೀವಿ, ನಮ್ಮಲ್ಲಿಂದನೇ ತುಂಬಾ ಸಲ ತಪ್ಪಾಗಿ ಮಾಮೂಲಿ ಹೊರಗಡೆ ಏನು ವಿದ್ಯಾವಂತರು ಅಂತ ಹೇಳಿ ವಾಸಿಸ್ತಾರೆ ಅವ್ರ ಕಡೆಯಿಂದನೇ ತಪ್ಪಾಗುವಂತ ಸಂದರ್ಭಗಳು ಜಾಸ್ತಿ ಇದೆ.
1: ಇನ್ನು ಮುಖ್ಯವಾಗಿ ಯಾವ ರೀತಿಯಾದಂತ ಅರಣ್ಯಗಳಲ್ಲಿ ಈ ಕಾಡಿನ ಬೆಂಕಿ ಕಂಡುಬರುತ್ತೆ ಅಂತೀರಿ?
0: ಈಗ ನಮ್ಮಲ್ಲಿ ಕೊಡಗನ್ನೇ ತಗೊಳ್ಳೋದಾದ್ರೆ ನಮ್ಮಲ್ಲಿ ನಿತ್ಯ ಹರಿದ್ವರ್ಣ, ಅರೆ ನಿತ್ಯ ಹರಿದ್ವರ್ಣ ಮತ್ತೆ ಪರ್ಣಪಾತಿ ಅಂತಂದ್ರೆ ಎಲೆ ಉದುರ್ತಕ್ಕಂತಹ ಕಾಡುಗಳು, ಇವುಗಳು ಕಂಡುಬರುತ್ತೆ. ನಿತ್ಯ ಹರಿದ್ವರ್ಣ ಮತ್ತೆ ಅರೆ ನಿತ್ಯ ಹರಿದ್ವರ್ಣದಲ್ಲಿ ಹಚ್ಚ ಹಸಿರು ವರ್ಷ ಪೂರ್ತಿ ಇರೋದ್ರಿಂದ ಅಲ್ಲಿ ಬೆಂಕಿ ಹತ್ಕೊಳ್ಳುವಂತ ಸಂಭವ ಕಡಿಮೆ. ಇದು ಪರ್ಣಪಾತಿ ಅಂದ್ರೆ ಎಲೆ ಉದುರ್ತಕ್ಕಂತಹ ಕಾಡುಗಳಲ್ಲಿ, ಈಗ ನಾವು ಸುತ್ತಮುತ್ತ ನೋಡ್ತಾ ಹೋದ್ರೆ ತೇಗದ ನಡುತೋಪುಗಳಿರ್ತದೆ, ಎಲೆ ಎಲ್ಲ ಉದುರಿರುತ್ತದೆ, ಅದೇ ತೇಗದ ನಡುತೋಪಿನಲ್ಲಿ ಅದು ಬಿದಿರು ಜೊತೆಗೆ ಬೆಳೀತದೆ, ಅದೇ ಕಾಡಿನಲ್ಲಿ ಹೆಚ್ಚಾಗಿ ಲ್ಯಾಂಟನ ಇರ್ತದೆ. ಸೊ ಇಂತಹ ಕಾಡುಗಳಲ್ಲಿ ಎಲೆ ಉದುರ್ತಕ್ಕಂತಹ ಕಾಡುಗಳು ಕಾಡುಗಿಚ್ಚಿಗೆ ಆಹುತಿ ಆಗುವಂತ ಸಂದರ್ಭ ನಮ್ಮಲ್ಲಿ ಜಾಸ್ತಿ, ಮತ್ತೆ ಕುರ್ಚಲು ಕಾಡುಗಳು ತುಂಬಾ ಜಾಸ್ತಿ.
1: ಅಂದ್ರೆ ಎಲ್ಲೆಲ್ಲಿ ಎಲೆಗಳು
0: ಉದುರ್ತಕ್ಕಂಥ ಆ ಅರಣ್ಯ ವಿಧ ಎಲ್ಲೆಲ್ಲಿ ಕಂಡು ಬರುತ್ತೆ ಅದು ಮೊದಲನೇದಾಗಿ ಕಾಡುಗಿಚ್ಚಿಗೆ ಆಹುತಿ ಆಗಂತ ಸಂಭವಗಳು ಜಾಸ್ತಿ ಇರ್ತದೆ.
1: ಇನ್ನು ಈ ಕಾಡಿನ ಬೆಂಕಿಯಿಂದ ಉಂಟಾಗುವಂತ ನಷ್ಟಗಳು ಏನೇನು ಅಂತೀರಿ?
0: ಕಾಡಿನ ಬೆಂಕಿ ಕಾಡ್ಗಿಚ್ಚು ಅಂದ್ರೆ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಸರ್ವನಾಶ ಅಂತಾನೆ ನಾವು ಹೇಳ್ಬೋದು. ಈಗ ಕಾಡ್ಗಿಚ್ಚು ಅಂತ ಬಂದಿದ ತಕ್ಷಣ ಕಾಡು ಪ್ರತಿಯೊಂದು ಜೀವಿಯ ಜೀವನಕ್ಕೆ ಮೂಲ ಅದು. ಇಲ್ಲಿ ಕಾಡಿಗೆ ಬೆಂಕಿ ಕೊಟ್ಟಿದ ತಕ್ಷಣ ಮೊದಲನೇದೇನಾಗುತ್ತೆ, ವನ್ಯಜೀವಿಗಳ ಎಲ್ಲಾ ಆವಾಸ ಸ್ಥಾನ ನಷ್ಟವಾಗ್ಬಿಡ್ತದೆ. ಅದರ ಜೊತೆ ಈಗ ನಾವು ಏನು ಬದುಕ್ತಾ ಇದ್ದೀವಿ, ನಮ್ಗೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕು, ಹಾಗೆ ನಾವು ಏನು ಬೆಳೆ ತಿಂತಾ ಇದ್ದೀವಿ ಆ ಬೆಳೆ ಪರಾಗಸ್ಪರ್ಶದಿಂದ ಬರ್ತದೆ, ಆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ನಮ್ಗೆ ಪಕ್ಷಿಗಳು ಬೇಕು, ದುಂಬಿಗಳು ಬೇಕು, ಚಿಟ್ಟೆಗಳು ಬೇಕು, ಇವೆಲ್ಲದಕ್ಕೂ ಕೂಡ ಆವಾಸ ಸ್ಥಾನ ಕಾಡೇ ಆಗಿರ್ತದೆ. ಕಾಡ್ಗಿಚ್ಚು ಉಂಟಾದಾಗ ಅಷ್ಟು ಕಾಡು ಹೋದಾಗ ಆ ವನ್ಯಜೀವಿಗಳು ಸಂಪೂರ್ಣವಾಗಿ ನಷ್ಟ ಆಗೋದ್ರಿಂದ ನಮಗೆ ಉಸಿರಾಡೋ ಗಾಳಿಯಿಂದ ಹಿಡಿದು ತಿನ್ನೋ ಅನ್ನದವರೆಗೂ ಕೂಡ ಇದರದ್ದು ಪ್ರಭಾವ ಇರ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಇನ್ನೊಂದು ಏನು ಕೊಡ್ಬೋದು ಅಂತ ಹೇಳಿದ್ರೆ, ಈಗ ಕರ್ನಾಟಕದ ಭೂಭಾಗದಲ್ಲಿ ಕೇವಲ 19% ಅಷ್ಟು ಮಾತ್ರ ಕಾಡು ಉಳ್ಕೊಂಡಿದೆ. ಈ 19% ಅಷ್ಟು ಕಾಡಲ್ಲಿ 6,000 ಹೆಚ್ಚು ಆನೆಗಳಿದೆ. ಇಷ್ಟು ಕಡಿಮೆ ಪ್ರದೇಶದಲ್ಲಿ ನಾವು 6,000 ಆನೆಗಳನ್ನ ಜೋಪಾನ ಮಾಡ್ಕೊಳ್ಬೇಕು. ಹಾಗಾಗಿ ಆ ಕಾಡು ನಷ್ಟ ಆದಾಗ ಏನಾಗುತ್ತೆ, ಆನೆಗಳು ಸೀದಾ ಜಮೀನಿಗೆ ಬರತಕ್ಕಂತಹ ಪ್ರಕರಣಗಳು ಹೆಚ್ಚಾಗಿ ಮಾನವ ವನ್ಯಜೀವಿ ಸಂಘರ್ಷ ಅತಿರೇಕಕ್ಕೆ ಹೋಗುತ್ತೆ. ಇದೊಂದು ಸೂಕ್ಷ್ಮತೆಯನ್ನ ನಾಗರಿಕರು ಅರ್ಥಕೊಳ್ಳಲೇಬೇಕು. ಪ್ರಮುಖವಾಗಿ ಕಾಡಿನ ಗಡಿ ಪಕ್ಕದಲ್ಲಿ ಯಾರು ವಾಸಿಸ್ತಾರೆ ಅವರು ಅರ್ಥಕೊಳ್ಬೇಕು. ಹಾಗಾಗಿ ಬೆಂಕಿ ಬೀಳದ ಹಾಗೆ ನೋಡಿದ್ರೆ ನಾವು ಮಾನವ ವನ್ಯಜೀವಿ ಸಂಘರ್ಷನ ತಡೆಗಟ್ಟುವಲ್ಲಿ ಸ್ವಲ್ಪನಾದರೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ.
1: ಅಂದ್ರೆ ಕಾಡಿಗೂ ಇದು ತೊಂದರೆ,
0: ಹೌದು,
1: ಜೊತೆಗೆ ವನ್ಯಜೀವಿಗಳಿಗೂ ಕೂಡ ತೊಂದರೆ.
0: ವನ್ಯಜೀವಿಗಳಿಗೂ ತೊಂದರೆ, ಮಾನವ ಅವನಾಗೆ ಅವನ ಸರ್ವನಾಶವನ್ನ ಹತ್ತಿರ ತಗೊಂಬಂದಾಗೆ ಆಗ್ತದೆ.
1: ಅಂದ್ರೆ ಏನೇನು ಸಣ್ಣ ಸಣ್ಣ ವನ್ಯಜೀವಿಗಳು ಪ್ರಾಣಿಗಳು ಇರ್ತವೆ,
0: ಹೌದು,
1: ಅದು ಹಾವಾಗಬಹುದು, ಪಕ್ಷಿಗಳಾಗಬಹುದು, ಇವೆಲ್ಲದಕ್ಕೂ ಬಹಳ.
0: ಒಂದು ಸಣ್ಣ ಪಕ್ಷಿ ಒಂದು ಹುಳದಿಂದ ಹಿಡಿದು ಆನೆವರೆಗೂ ಕೂಡ ಇದರಲ್ಲಿ ಸಮಸ್ಯೆಯನ್ನು ಅನುಭವಿಸ್ತದೆ. ಕೆಲವೊಂದು ಪ್ರಾಣಿಗಳು ಮರದ ಮೇಲೆ ವಾಸಿಸ್ತಕ್ಕಂಥದ್ದು ಇರ್ತದೆ, ಮೊಟ್ಟೆಗಳಿಂದ ಹಿಡಿದು ಪ್ರತಿಯೊಂದು ಅರಣ್ಯ ಸಂಪನ್ಮೂಲನೇ ನಷ್ಟ ಆಗೋದ್ರಿಂದ ವನ್ಯಜೀವಿಗಳಿಗೆ ಎಷ್ಟು ನಷ್ಟವಾಗಿರ್ತದೋ ಅಷ್ಟೇ ಮಾನವ ಬದುಕಿಗೂ ಕೂಡ ಇದು ಪ್ರಭಾವವನ್ನು ಬೀರುತ್ತದೆ.
1: ಕಾಡಿಗೆ ಬೆಂಕಿ ಹಾಕುವಂತದ್ದು ಯಾವ ರೀತಿಯಾದಂತ ಒಂದು ಅರಣ್ಯ ಅಪರಾಧ ಅಂತ ತಾವು ಪರಿಗಣಿಸ್ತೀರಿ?
0: ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆ 1963 ಇದನ್ನ ಒಂದು ಅರಣ್ಯ ಅಪರಾಧ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ. ಈ ಕಾಡ್ಗಿಚ್ಚನ್ನ ಕೊಟ್ಟಂತವ್ರು ನಮ್ಗೆ ಸಿಕ್ಕಾಗ ಅರಣ್ಯ ಮೊಕದ್ದಮೆ ದಾಖಲಾದಾಗ ಇದಕ್ಕೆ 1 ವರ್ಷಗಳ ಕಾಲ ಜೈಲುವಾಸ ವಿಧಿಸತಕ್ಕಂತಹ ಒಂದು ಶಿಕ್ಷೆ ಕೂಡ ಇದೆ ಅದರಲ್ಲಿ. ಹಾಗೆ ಕೋರ್ಟ್ ಏನು ಅರಣ್ಯ ಸಂಪನ್ಮೂಲ ನಷ್ಟ ಆಗಿರುತ್ತೆ ಅದಕ್ಕೆ ದಂಡ ಕೂಡ ವಿಧಿಸಬಹುದು. 1 ವರ್ಷಗಳ ಕಾಲ ಜೈಲುವಾಸ ವಿಧಿಸಲಾಗಿದೆ ಶಿಕ್ಷೆಯನ್ನು.
1: ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಆದ್ರೂ ಆಗ್ಬಹುದು ಅಥವಾ ನಿರ್ಲಕ್ಷ್ಯದಿಂದ ಕೂಡ ಆಗ್ಬಹುದು ಅಂತೀರಿ?
0: ಉದ್ದೇಶಪೂರ್ವಕವಾಗಿಯೂ ಕೊಡ್ತಾರೆ, ಕೆಲವೊಂದ್ಸಲ ನಿರ್ಲಕ್ಷ್ಯತನದಿಂದನೂ ಆಗುತ್ತೆ. ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ ಆದಷ್ಟು ನಾವು ನಿರ್ಲಕ್ಷ್ಯತನದಿಂದ ಆಗುವಂತದನ್ನ ನಾವು ತಡಿಬೇಕು. ಉದ್ದೇಶಪೂರ್ವಕವಾಗಿ ಆಗುವಂತದನ್ನ ನಾವು ಕಂಡುಹಿಡಿಯಲಿಕ್ಕೆ ನಮ್ಮಲ್ಲೇ ಕೆಲವೊಂದು ವ್ಯವಸ್ಥೆ

0: ವ್ಯವಸ್ಥೆಗಳನ್ನು ನಾವು ಕಲ್ಪಿಸ್ಕೊಂಡಿದ್ದೇವೆ, ಆದಷ್ಟು ಕಾಡ್ಗಿಚ್ಚು ಬೀಳದೇ ಇರೋ ರೀತಿಯಲ್ಲಿ ಸಂರಕ್ಷಿಸ್ತೇವೆ.
1: ಇದನ್ನು ಒಂದು ಪ್ರಕೃತಿ ವಿಕೋಪ ಅಂತ ಪರಿಗಣಿಸಬಹುದು ನಾವು?
0: ಸಹಜವಾಗಿ ಆದರೆ ಅದು ವಿಕೋಪ ಆಗ್ತದೆ. ಈ ನಮ್ಮಲ್ಲಿ ಆಗ್ತಕ್ಕಂಥದ್ದು ಮಾನವ ನಿರ್ಮಿತ, ಹಾಗಾಗಿ ನಮ್ಮ ಬದುಕಿಗೆ ನಾವೇ ಅದನ್ನು ಮಾರಕವಾಗಿ ತಂದುಕೊಂಡಂಗೆ.
1: ಹಾಗಾದರೆ ನಾವು ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ? ಅರಣ್ಯ ಇಲಾಖೆ ಇದಕ್ಕೆ ಯಾವ ರೀತಿ ಸಜ್ಜಾಗಿರುತ್ತೆ?
0: ಅರಣ್ಯ ಇಲಾಖೆ ಮೊದಲನೇದಾಗಿ ಯಾವ್ಯಾವ ಕಾಡು ಇದರ ಪ್ರಭಾವಕ್ಕೆ ಒಳಗಾಗ್ತದೆ, ಹೆಚ್ಚಿನ ಮಟ್ಟದಲ್ಲಿ ಕಾಡ್ಗಿಚ್ಚು ಬೀಳತಕ್ಕಂಥ ಪ್ರದೇಶಗಳೇನಿದೆ ಅದನ್ನು ಸೆನ್ಸಿಟಿವ್ ಅಂತ ಹೇಳಿ ಗುರುತು ಮಾಡಿ ಅಲ್ಲಿಗೆ ಬೆಂಕಿ ರೇಖೆಗಳನ್ನು ಪ್ರತಿ ವರ್ಷ ನಿರ್ಮಾಣ ಮಾಡ್ತದೆ. ಡಿಸೆಂಬರ್ ಅಷ್ಟರೊಳಗೆ ಎಲ್ಲ ಬೆಂಕಿ ರೇಖೆ ಮಾಡಿ ಮೊದಲನೇದಾಗಿ ಆ ಬೆಂಕಿ ರೇಖೆ ಏನು ಗಡಿಭಾಗದಲ್ಲಿರ್ತದೆ ಅದನ್ನು ಅರಣ್ಯ ಇಲಾಖೆ ವತಿಯಿಂದನೇ ಅದಕ್ಕೊಂದಷ್ಟು ಜನನ ತಗೊಂಡು ಅದನ್ನು ಸುಡುವಂಥ ಕ್ರಮಗಳನ್ನ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಸುಟ್ಟಿರುವಂಥ ಜಾಗದಲ್ಲಿ ಪುನಃ ಯಾವುದಾದ್ರೂ ಬೆಂಕಿ ಬಿದ್ದರೆ ಹತ್ಕೊಳ್ಳೋದಿಲ್ಲ, ಈ ರೀತಿ ಒಂದು ವ್ಯವಸ್ಥೆ ಮಾಡುತ್ತೆ. ಆ ರೀತಿ ಬೆಂಕಿ ರೇಖೆಗಳನ್ನು ನಾವು ರಸ್ತೆ ಬದಿ ಮಾಡ್ತೀವಿ, ಕಾಡಿನ ಅಂಚಿನಲ್ಲಿ ಮಾಡ್ತೀವಿ, ಕಾಡಿಂದ ಕಾಡಿಗೆ ಮಧ್ಯೆ ಇರತಕ್ಕಂಥ ಡಿಮಾರ್ಕೇಶನ್ ಲೈನ್ ಅಲ್ಲಿ ಮಾಡ್ತೀವಿ, ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗ ಇದೆ ಅಲ್ಲಿ ಮಾಡ್ತೀವಿ. ಆಮೇಲೆ ಬೆಂಕಿ ವೀಕ್ಷಣೆಗೆ ಅಂತಲೇ ಹೇಳಿ ಅರಣ್ಯ ವೀಕ್ಷಕರನ್ನು ನೇಮಿಸ್ಕೊಳ್ತೀವಿ, ಅವರನ್ನು ಇಷ್ಟಿಷ್ಟು ಜಾಗ ಅಂತ ಹೇಳಿ ಅವ್ರಿಗೆ ಟ್ರೈನ್ ಮಾಡಿ ಅವ್ರಿಗೆ ಯಾವ ರೀತಿ ವಾಚ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಳ್ತೀವಿ. ಕಾಡಿನ ಮಧ್ಯದಲ್ಲಿ ವಾಚ್ ಟವರ್ಗಳು ಕೂಡ ಇರ್ತದೆ, ಒಬ್ಬರು ಹತ್ತಿ ನಿಂತು ಎಲ್ಲ ಕಡೆ ವಾಚ್ ಮಾಡ್ತಿರ್ತಾರೆ, ಯಾವ್ದಾದ್ರು ಒಂದು ಕಡೆ ಹೋಗಿ ಬಂತು ಅಂತಂದರೆ ಇಮಿಡಿಯೇಟ್ ಅಟೆಂಡ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ. ವಾಹನವನ್ನು ತಯಾರಿ ಮಾಡಿ ನಿಲ್ಲಿಸ್ಕೊಂಡಿರ್ತೇವೆ ನಾವು ತಕ್ಷಣ ಜನ ಹೋಗಲಿಕ್ಕೆ. ಹಾಗೆ ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ದೂರ ಸಂವೇದಿ ತಂತ್ರಜ್ಞಾನ. ಈಗ ಉಪಗ್ರಹಗಳೇ ಇಲ್ಲಿ ಇಂಥ ಕಡೆ ಬೆಂಕಿ ಬರ್ತಾ ಇದೆ ಅಂತ ಕ್ಯಾಪ್ಚರ್ ಮಾಡಿ ಅದನ್ನು ಇಮಿಡಿಯೇಟ್ ಅಲ್ಲಿನ ವಲಯಕ್ಕೆ ಸಂಬಂಧಪಟ್ಟಂತಹ ವಲಯಾರಣ್ಯಾಧಿಕಾರಿಗಳ ದೂರವಾಣಿ ಸಂಖ್ಯೆಗೆ ಒಂದು ಮೆಸೇಜ್ ಬರ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಹಾಗೆ ಆದಷ್ಟು ಬೇಗ ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿ ಅಂತಂದರೆ ಒಬ್ಬ ನಾಗರಿಕ ಅವನು ಜವಾಬ್ದಾರನಾಗಿ ವರ್ತಿಸ್ಕೊಂಡು ಅವನಿಗೆ ಅಕಸ್ಮಾತ್ ಎಲ್ಲಾದರೂ ಹೊಗೆ ಕಾಣ್ತು ಅಂತ ಅಂದರೆ ಇಮಿಡಿಯೇಟ್ ನಮ್ಮ 1926 ನಂಬರ್ಗೆ ಡಯಲ್ ಮಾಡಿದ್ರೆ ಅದು ಕಂಟ್ರೋಲ್ ರೂಮ್ ಇದಕ್ಕೆ ಹೋಗುತ್ತೆ. ಇಮಿಡಿಯೇಟ್ ಅಲ್ಲಿ ಇಂಥ ಲೊಕೇಶನಲ್ಲಿ ಆಗ್ತಾ ಇದೆ ಅಂಥೇಳಿ ಅದು ಕೂಡ ಮೆಸೇಜ್ ಬರ್ತದೆ. ಆದಷ್ಟು ಸುತ್ತಮುತ್ತ ಜನಗಳಿಗೆ ನಾವು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಇದರಲ್ಲಿ ಬೀದಿ ನಾಟಕಗಳ ಮೂಲಕ ಕೆಲವೊಂದು ಪ್ರಚಾರಗಳನ್ನು ಕೊಡ್ತೀವಿ, ಈ ರೀತಿ ಮಾಡಬಾರ್ದು ಅಂತ. ಇಷ್ಟು ವಿಷಯಗಳನ್ನು ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡಿಕೊಂಡಿರುತ್ತೆ. ಒಂದು ಬೆಂಕಿ ಬಿದ್ದಿದ ತಕ್ಷಣ ಎಷ್ಟು ಬೇಗ ನಾವು ಅಲ್ಲಿಗೆ ತಲುಪ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರ್ತದೆ.
1: ಅಂದ್ರೆ ಸಹಾಯವಾಣಿ 1926
0: ಹೌದು,
1: ಅದಕ್ಕೆ ಕರೆ ಮಾಡಿ
0: ಈಗ ಎಲ್ಲಾದರೂ ಹೊಗೆ ಕಾಣ್ತಾ ಇದೆ ಅಥವಾ ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಅಲ್ಲ, ಅವ್ರ ಹೊಲದಲ್ಲಿ ಏನೋ ಬೆಂಕಿ ಕೊಡ್ತಾ ಇದ್ರು, ಇಮಿಡಿಯೇಟ್ ಹೋಯ್ತು, ಅದು ಅವ್ರ ಗಮನಕ್ಕೆ ಇಮಿಡಿಯೇಟ್ ಬಂದಿದೆ, ಅಲ್ಲಿ ಸುತ್ತಮುತ್ತ ಯಾರು ಕಾಣಿಸ್ಲಿಲ್ಲ ಸಿಬ್ಬಂದಿಗಳು ಅಂದ್ರೆ ತಕ್ಷಣ ಸಹಾಯವಾಣಿಗೆ ಅವರು ಕರೆ ಮಾಡಿ ತಿಳಿಸಬಹುದು.
1: ಅಂದ್ರೆ ಬೆಂಕಿ ವಿಸ್ತಾರವಾದ ಒಂದು ಪ್ರದೇಶಕ್ಕೆ ಹರಡದಂತೆ ತಾವು ಮಧ್ಯದಲ್ಲಿ ಈ ಬೆಂಕಿ ದಾರಿ
0: ರೇಖೆಗಳನ್ನ ಮಾಡ್ತೀವಿ.
1: ಅದರಿಂದ ಅದು ಅಲ್ಲಿಗೆ ನಿಂತು ಬಿಡುತ್ತೆ.
0: ಅಲ್ಲಿಗೆ ನಿಂತು ಬಿಡುತ್ತೆ ಅಂತ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹಬ್ಬೋದನ್ನ ನಾವು ಅಲ್ಲಿ ಮಿತಿಗೊಳಿಸ್ತೇವೆ.
1: ಅಂದ್ರೆ ಎಷ್ಟು ಅಗಲ ಅದು ಮಾಡ್ತೀರಿ ಸಾಧಾರಣವಾಗಿ?
0: ಸಾಧಾರಣವಾಗಿ ನಾವಲ್ಲಿ ಕ್ಷೇತ್ರದ ಸೂಕ್ಷ್ಮತೆಯನ್ನು ನೋಡಿಕೊಂಡು 3 ಮೀಟರ್, 5 ಮೀಟರ್, ಇವನ್ 10 ಮೀಟರ್ ವರೆಗೂ ಮಾಡ್ತೀವಿ. ಅದು ಆ ಪ್ರದೇಶದ ಸೂಕ್ಷ್ಮತೆಯ ಮೇಲೆ ನಾವು ತೀರ್ಮಾನವನ್ನು ಮಾಡ್ಕೊಂಡಿರ್ತೀವಿ.
1: ಅದು ಕಾಡು ಎಷ್ಟು ದಟ್ಟವಾಗಿರುತ್ತೆ
0: ಹೌದು
1: ಅದ್ರ ಮೇಲೆ ಅವಲಂಬಿತ,
0: ಮುಖ್ಯವಾಗಿ ಅದು ಯಾವ ವಿಧದ ಕಾಡು ಅದ್ರ ಮೇಲೆ. ಈಗ ಎಲೆ ಉದುರುವ ಕಾಡು ಅಂತ ಹೇಳಿದ್ನಲ್ಲ, ಅಲ್ಲಿ ಜಾಸ್ತಿ ಬೇಕಾಗ್ತದೆ. ರಸ್ತೆ ಬದಿ ವಾಹನಗಳು ಎಲ್ಲಿ ಓಡಾಡ್ತದೆ ಹೈವೇ ಆಚೆ ಈಚೆ, ಅಲ್ಲಿ ಜಾಸ್ತಿ ಬೇಕಾಗ್ತದೆ. ಇಂಥ ಪ್ರದೇಶಗಳನ್ನ ನಾವು ನೋಡಿ ಮಾಡ್ಕೊಂಡಿರ್ತೀವಿ.
1: ಈಗ ಒಂದ್ ವೇಳೆ ಬೆಂಕಿ ಬಿತ್ತು ಅಂತ ಸಂದರ್ಭದಲ್ಲಿ ಅದನ್ನ ನನ್ಸೋದಕ್ಕೆ ಯಾವ್ಯಾವ ರೀತಿ ಒಂದು ವ್ಯವಸ್ಥೆ ಇರುತ್ತೆ?
0: ಮುಖ್ಯವಾಗಿ ನಾವು ಏನು ಫಸ್ಟು ನಮ್ಮ ವಾಹನಗಳನ್ನ ಪೂರ್ಣ ತಯಾರಿನಲ್ಲಿ ನಾವು ಇಟ್ಕೊಂಡಿರ್ತೀವಿ. ನಮ್ಮ ಸ್ಟಾಫು ಮೊದಲನೇದಾಗಿ ಆದಷ್ಟು ಬೇಗ ಅಲ್ಲಿಗೆ ತಲುಪಬೇಕು. ಅದಾದ ನಂತರ ಅಗ್ನಿಶಾಮಕ ದಳದವರದೊಂದಿಗೆ ನಾವು ಸಂಪರ್ಕದಲ್ಲಿರ್ತೇವೆ. ಅದಕ್ಕಿಂತ ಮುಂಚೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಸಿಬ್ಬಂದಿಗಳಿಗೆ ಅಗ್ನಿನ ಶಮನ ಮಾಡ್ತಕ್ಕಂತಹ ಮೆಷಿನ್ಗಳನ್ನ, ಕೆಲವೊಂದು ಈ ಬ್ಲೋಯರ್ಸ್ ಮತ್ತೆ ಸ್ಪ್ರೇಯರ್ಸ್, ವಾಟರ್ ಸ್ಪ್ರೇಯರ್ಸ್ ಇಂಥದನ್ನ ನಾವು ಆಲ್ರೆಡಿ ಸಪ್ಲೈ ಮಾಡಿರ್ತೀವಿ. ಇದು ನಮ್ಮ ವೆಹಿಕಲ್ಗಳಲ್ಲಿ ರೆಡಿ ಇರ್ತದೆ. ಹಾಗೆ ಈ ಬೆಂಕಿ ರೇಖೆ ಇರೋದ್ರಿಂದ ಮತ್ತೆ ಈ ಕೆಲವೊಂದು ಸಲ ತುಂಬಾ ಅನುಭವಿ ಸಿಬ್ಬಂದಿಗಳಿದ್ರೆ ಕೌಂಟರ್ ಫೈರ್ ಅಂತ ಕೊಡ್ತಾರೆ. ಒಂದು ಕಡೆ ಬೆಂಕಿ ಬರ್ತಾ ಇದ್ರೆ ಅದಕ್ಕೆ ಗಾಳಿದು ಡೈರೆಕ್ಷನ್ ನೋಡ್ಕೊಂಡು ಅಪೋಸಿಟ್ ಕಡೆಯಿಂದ ಫೈರ್ ಮಾಡಿದಾಗ ಎರಡು ಮಧ್ಯದಲ್ಲಿ ಸೇರಿ ನಂದು ಹೋಗ್ತದೆ. ಇಂಥ ಇದನ್ನು ಮಾಡ್ತಾರೆ. ಬೆಂಕಿ ವೀಕ್ಷಣೆ ಮೇನ್ ನಮಗಿಲ್ಲಿ. ಯಾವ್ದಾರು ಒಂದ್ ಕಡೆಯಿಂದ ನಿಂತು ಯಾವ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅದನ್ನ ನೋಡಿ ಆದಷ್ಟು ಈಗ ಅಕಸ್ಮಾತ್ ಒಂದ್ ಕಾಡಿಗೆ ಹಬ್ತು ಅದನ್ನು ಅಲ್ಲೇ ತಡಿಲಿಕ್ಕಾಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಪಕ್ಕದ ಕಾಡಿಗೆ ಹಬ್ಬದೇ ಇರೋ ಹಾಗೆ ನಾವು ಅದನ್ನ ನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಒಂದು ಸಲ ನನಸಿ ಆದ ನಂತರ ಸಂಜೆ ಅಷ್ಟೊತ್ತಿಗೆ ಪೂರ್ತಿ ನಂದಿದೆಯಾ ಅಥವಾ ಬೆಳಗ್ಗೆ ಇನ್ನೊಂದು ಸಲ, ಆ ಪ್ರದೇಶನ 2-3 ಬಾರಿ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಈ ರೀತಿ ನನಸ್ಲಿಕ್ಕೆ ಇದು ಮಾಡ್ತೀವಿ. ಕೆಲವೊಂದ್ಸಲ ಈ ಮೆಷಿನರೀಸಿಂದ ನನಸ್ಲಿಕ್ಕೆ ಟ್ರೈ ಮಾಡ್ತೀವಿ. ನಾವು ವಾಟರ್ ಟ್ಯಾಂಕರ್ ತೊಗೊಂಡೋಗೋದು ಅಥವಾ ಪೈಪ್, ಈ ಕೆಲವೊಂದ್ಸಲ ನಮ್ಮ ಫಾರೆಸ್ಟ್ ಟೆರೇನಲ್ಲಿ ಅಷ್ಟಾಗಿ ಕೆಲಸ ಮಾಡೋದಿಲ್ಲ. ಆವಾಗ ನಮಗೆ ಸಿಬ್ಬಂದಿಗಳ ಅವರ ಉಪಸ್ಥಿತಿ ತುಂಬ ಮುಖ್ಯವಾಗಿರ್ತದೆ. ಸೊಪ್ಪು ತೊಗೊಂಡು ಹೊಡಿತಾರೆ, ಈಗೆಲ್ಲ ಸ್ವಲ್ಪ ಬೀಟರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆ ರೀತಿ ಒಂದು ಪ್ರಾಯೋಗಿಕವಾಗಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಬಳಸ್ಕೊಂಡು ಸಂಪನ್ಮೂಲಗಳನ್ನು ನಂದಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ.
1: ಅಂದರೆ ಇದು ಒಂದು ಇಡೀ ವರ್ಷದ ಯೋಜನೆ ಅಂತಲೇ ಹೇಳಬಹುದು.
0: ಹೌದು,
1: ಪ್ರಾರಂಭದಲ್ಲೇ ಇದಕ್ಕೆ ಯೋಜನೆ ಹಾಕೊಂಡು.
0: ಹೌದು, ಅಂದರೆ ಈಗ ನಾವು 2 ಮರಗಳು ಹೋದರೆ ಅಲ್ಲೇ ಸಾವಿರಾರು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರ ಹೋಯಿತು ಅಂತಂದರೆ ಇಲ್ಲಿ 100 ಮರ ಹೋದಾಗ ಎಷ್ಟು ಸಂಪನ್ಮೂಲ ನಷ್ಟ ಆಗ್ತದೆ ಅನ್ನೋ

0: ಅದನ್ನು ನಾವು ಯೋಚನೆ ಮಾಡ್ಬೋದು. ಹಾಗಾಗಿ ನಮ್ಮದು ಏನು ಅರಣ್ಯ ಇಲಾಖೆ ಶ್ರಮ ಇರ್ತದೆ, ಅದು ಈ ಕಾಡ್ಗಿಚ್ಚಿನಿಂದ ಅರಣ್ಯನ ಉಳಿಸ್ಕೊಳ್ಳೋದೇ ನಮ್ಮ ಪ್ರಮುಖ ಉದ್ದೇಶವಾಗಿರ್ತದೆ. ಇಷ್ಟನ್ನು ಉಳಿಸಿದ್ರೆ ನಾವು ಅರಣ್ಯ ಸಂಪತ್ತನ್ನು ಉಳಿಸಿದ ಹಾಗೆ.
1: ಈಗ ಅರಣ್ಯ ಇಲಾಖೆಯಲ್ಲಿ ಸಂಶೋಧನಾ ವಿಭಾಗ ಕೂಡ ಇರುತ್ತೆ.
0: ಹೌದು,
1: ಅವರು ಕೂಡ ಇದ್ರ ಬಗ್ಗೆ ಏನಾದರೂ ಸಂಶೋಧನೆ ಮಾಡ್ತಾ ಇರ್ತಾರೆ, ಯಾವ ರೀತಿ ಇದನ್ನು ಬೇಗ ತಹಬಂದಿಗೆ ತರಬಹುದು ಅನ್ನೋದ್ರ ಬಗ್ಗೆ.
0: ಸಂಶೋಧನೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಬೆಂಕಿ ಇದು ಅಂತ ಬಂದಾಗ ಪ್ರಮುಖವಾಗಿ ಇಲ್ಲಿ ಸಂಶೋಧನೆ ಅನ್ನೋದಕ್ಕಿಂತ ನಾಗರಿಕನ ಜವಾಬ್ದಾರಿನೇ ಇಲ್ಲಿ ಮುಖ್ಯವಾಗಿ ಬಂದಿರುತ್ತೆ. ನಾಗರಿಕ ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ನಮ್ಮ ದೇಶದಲ್ಲಿ ಕಾಡ್ಗಿಚ್ಚಿನ ಸಂಖ್ಯೆ ಅತ್ಯಂತ ಕಡಿಮೆ ಆಗ್ತದೆ. ಯಾಕೆಂದರೆ ನಮ್ಮಲ್ಲಿ ಸಹಜವಾದಂಥ ಕಾಡ್ಗಿಚ್ಚು ಪ್ರಸಂಗಗಳು ತುಂಬ ಕಡಿಮೆ, ಎಲ್ಲ ಮಾನವ ನಿರ್ಮಿತ ಆಗಿರೋದ್ರಿಂದ ಒಬ್ಬ ನಾಗರಿಕ ಅವನು ಅರಿವು ಮೂಡಿಸ್ಕೊಂಡು ಜಾಗರೂಕನಾಗಿ ವರ್ತನೆಯನ್ನು ಮಾಡಿದರೆ ನಮ್ಮಲ್ಲಿ ಕಾಡ್ಗಿಚ್ಚಿನ ಸಮಸ್ಯೆ ಇರುವುದಿಲ್ಲ.
1: ಅಂದರೆ ನಮ್ಮ ರಾಜ್ಯವನ್ನು ತೆಗೆದುಕೊಂಡ್ರೆ ಎಷ್ಟು ಮಟ್ಟಿಗೆ ಇಂಥ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಅಂತ
0: ಅದನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವೊಂದು ವರ್ಷ ಅಲ್ಲಿ ಕಾಡ್ಗಿಚ್ಚೆ ಇಲ್ಲದೆ ಹೋಗ್ಬೋದು, ಕೆಲವೊಂದು ವರ್ಷ ಇರ್ತದೆ. ಆದರೆ ಕಾಡ್ಗಿಚ್ಚು ಸಂಭವಿಸಿದ ತಕ್ಷಣ ನಾವಲ್ಲಿ ಹೇಗೆ ನಂದಿಸ್ತೀವಿ, ಆ ಕ್ಷೇತ್ರವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋದಷ್ಟೇ ಪ್ರಮುಖವಾಗಿರುತ್ತೆ. ಪ್ರತಿ ವರ್ಷ ಕೂಡ ಈ ವರ್ಷ ನಮ್ಮ ಕಾಡಿಗೆ ಬೆಂಕಿ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲೇ ನಾವು ಕೆಲಸವನ್ನು
1: ಪ್ರವೃತ್ತರಾಗಿರ್ತೀವಿ,
0: ಕಾರ್ಯಪ್ರವೃತ್ತರಾಗಿರ್ತೀವಿ.
1: ಅಂದ್ರೆ ಈಗ ಮಳೆ ಸ್ವಲ್ಪ ಕಡಿಮೆ ಬಂದಿರುತ್ತೆ ಕೆಲವು ವರ್ಷಗಳಲ್ಲಿ, ಅಂತ ವರ್ಷದಲ್ಲಿ ನಾವು ಹೆಚ್ಚು ನಿರೀಕ್ಷೆ ಮಾಡಬಹುದಾ?
0: ಹೌದು, ಅಂದ್ರೆ ಈ ವರ್ಷ ಮಳೆ ಕಡಿಮೆ ಇದೆ. ಎಷ್ಟು ಕಾಲ ಮಳೆ ಇಲ್ಲದೇನೆ ಆ ಡ್ರೈ ಸ್ಪೆಲ್ ಪಿರಿಯಡ್ ಇರುತ್ತೆ ಅನ್ನೋದು ನಮಗೆ ತುಂಬಾ ಮುಖ್ಯವಾಗುತ್ತೆ. ಈಗ ಫೆಬ್ರವರಿ ಅಥವಾ ಮಾರ್ಚ್ ಮಧ್ಯದಲ್ಲಿ ಒಂದು ಜೋರಾಗಿ ಮಳೆ ಬಂತು, ಹುಲ್ಲು ಹಸಿರಾಯಿತು ಅಂತ ಅಂದ್ರೆ ಅಲ್ಲಿ ನಮಗೆ ಸಮಸ್ಯೆ ತುಂಬಾ ಕಡಿಮೆ ಆಗಿರುತ್ತದೆ. ಇಲ್ಲ ಡ್ರೈ ಸ್ಪೆಲ್ ಮಳೆನೇ ಬರಲಿಲ್ಲ 3-4 ತಿಂಗಳು ಅಂದ್ರೆ ಅಂತ ಟೈಮಲ್ಲಿ ತುಂಬಾ ಡೇಂಜರಸ್ ಇರ್ತದೆ.
1: ಅಂದ್ರೆ ಅವಾಗ
0: ಪೂರ್ಣವಾಗಿ ಒಣಗಿರ್ತದೆ ಕಾಡು. ಒಂದು ಬೆಂಕಿ ಕಡ್ಡಿ ಹಚ್ಚಿದ್ರೂ ಕೂಡ ಇಡೀ ಕಾಡು ಭಸ್ಮಾಗುವಂತ ಸಂದರ್ಭ ಇರ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಸಿಬ್ಬಂದಿಗಳು ಬೆಳಗ್ಗಿಂದ ಸಂಜೆವರೆಗೂ ಬಿಸಿಲಲ್ಲಿ ನಿಂತು ಕಾಡಿನ ರಕ್ಷಣೆಯನ್ನ ಮಾಡ್ತಿರ್ತಾರೆ.
1: ಅಂದ್ರೆ ಎಲ್ಲೆಲ್ಲಿ ಈ ಕಾಡಿನ ಬೆಂಕಿ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಒಂದು ರೀತಿ.
0: ಹೌದು, ನಮ್ಮಲ್ಲಿ ನಾವು ಫೈರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ. ಸೆನ್ಸಿಟಿವ್ ಜಾಗಗಳನ್ನ ಮಾರ್ಕ್ ಮಾಡಿರ್ತೀವಿ, ಸೂಕ್ಷ್ಮ ವಲಯಗಳನ್ನ ಮಾರ್ಕ್ ಮಾಡಿರ್ತೀವಿ, ವಾಚ್ ಟವರ್ಗಳಲ್ಲಿ ನಿರ್ಮಾಣ ಆಗಿರ್ತದೆ, ಆಮೇಲೆ ಕೆಲವೊಂದು ವೈರ್ಲೆಸ್ ಅಲ್ಲಿ ಕಮ್ಯುನಿಕೇಶನ್ ಆಗ್ತಿರ್ತದೆ. ಈ ಎಲ್ಲ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಾವು ಸೀಮಿತ ಸಿಬ್ಬಂದಿಯಲ್ಲೂ ಕೂಡ ಈ ಅರಣ್ಯ ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ.
1: ಒಂದು ತಾವು ಈಗ ಈ ಎಲೆ ಉದುರಿಸುವಂತ ಕಾಡಿನಲ್ಲಿ ಜಾಸ್ತಿ ಅಂತ.
0: ಹೌದು,
1: ಮತ್ತೆ ಇಂತಹ ಮರಗಳು ಇರೋ ಕಡೆನೆ ಜಾಸ್ತಿ ಅಂತ ಏನಾದರೂ
0: ಅಂದ್ರೆ ಅವು ಆಹುತಿ ಆಗ್ತಕ್ಕಂತ ಸಂದರ್ಭ ಜಾಸ್ತಿ. ಯಾಕೆಂತಂದ್ರೆ ಈಗ ನಾವು ಹಸಿರಿರೋ ಎಲೆಗೆ ಬೆಂಕಿ ಕೊಟ್ಟರೆ ಹತ್ಕೊಳ್ಳೋದಿಲ್ಲ, ಆದ್ರೆ ಎಲೆ ಉದುರೋ ಕಾಡಿನಲ್ಲಿ ಅದು ಪೂರ್ಣವಾಗಿ ಎಲೆ ಉದುರಿರೋದು ಒಣಗಿರ್ತದೆ. ಹಾಗಾಗಿ ಅದು ಸೌದೆಗೆ ಸೀದೆ ಬೆಂಕಿ ಕೊಟ್ಟ ಹಾಗೆ ಇರ್ತದೆ. ಅಲ್ಲಿ ಕೊಟ್ಟಾಗ ಅಲ್ಲಿ ಫ್ಲೇಮೇಬಲ್ ಮೆಟೀರಿಯಲ್ ಜಾಸ್ತಿ ಇರೋದ್ರಿಂದ ಬೆಂಕಿ ಕೊಟ್ಟಿದ ತಕ್ಷಣ ಹತ್ಕೊಳ್ತದೆ. ಈಗ ಪ್ರಮುಖವಾಗಿ ನಾವು ತೇಗದ್ದು ಎಲೆಗಳು ನೋಡ್ಬೋದು, ಅದು ಒಂಚೂರು ಈಗ ಒಂದ್ ಕಡೆ ಬೆಂಕಿ ಆಗಿರ್ತದೆ, ಜೋರಾಗಿ ಗಾಳಿ ಬಂತು ಅಂತ ಟೈಮಲ್ಲಿ ತೇಗದ ಎಲೆಗಳು ಇನ್ನೊಂದು ಕಾಡಿಗೆ ಜಸ್ಟ್ ಹಾರ್ಕೊಂಡು ಹೋದ್ರೆ ಸಾಕು, ಅದರಿಂದಾನೇ ಹಬ್ಕೊಂಡು ಬಿಡ್ತದೆ. ಹಾಗೆ ಬಿದ್ರಿ ಹಿಂಡ್ಲಿಗೆ ಹತ್ಕೊಳ್ತು ಅಂತ ಅಂದ್ರೆ ಅದು ಕೆನೋಪಿ ಫೈರ್ ಆಗ್ಬಿಡ್ತದೆ. ಆವಾಗ ಕೆನೋಪಿ ಫೈರ್ ಆದಾಗ ನಮಗೆ ಕಂಟ್ರೋಲ್ ತರೋದ್ ಕಷ್ಟ ಆಗುತ್ತೆ. ನಾವು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಒಂದು ಹಿಂಡಿಂದ ಇನ್ನೊಂದು ಹಿಂಡಿಗೆ ಹಬ್ಬಿ ಅದು ಕಾಡಿನ ಸುತ್ತ ಆವರಿಸ್ಬಿಡ್ತದೆ.
1: ಅಂದ್ರೆ ಈಗ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತವೆ.
0: ಹೌದು, ಸಾರ್ವಜನಿಕರಿಗೆ ಅರಿವು ಮೂಡಿಸಲಿಕ್ಕೆ ನಾವು ಈಗ ಈ ಆಕಾಶವಾಣಿ ಮುಖಾಂತರ ಆಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾ ಮುಖಾಂತರ, ಹಾಗೆ ಪತ್ರಿಕಾ ಮುಖಾಂತರ, ಹಾಗೂ ಈ ಬೀದಿ ನಾಟಕಗಳ ಮುಖಾಂತರ ಹಾಗೆ ಪ್ರಯತ್ನ ಪಡ್ತೀವಿ. ಹಾಗೆ ಗ್ರಾಮ ಪಂಚಾಯತಿಗಳಿಗೆ ಕೆಲವೊಂದು ಪಾಂಪ್ಲೆಟ್ಸ್ ಕೊಡೋದು ಎಲ್ಲ ರೀತಿಯೂ ಪ್ರಯತ್ನ ಪಡ್ತೀವಿ. ಜನರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಗಡಿ ಪಕ್ಕದಲ್ಲಿನ ಆದಿವಾಸಿ ಅವ್ರದ್ದು ಏನು ನಿವಾಸಗಳಿರ್ತದೆ ಅಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಈ ರೀತಿ ಒಂದು ಸಹಭಾಗಿತ್ವದಲ್ಲಿ ನಾವು ಕಾಡನ್ನು ಉಳಿಸ್ಕೊಳ್ಬೇಕು.
1: ಮತ್ತೆ ಜನಪ್ರತಿನಿಧಿಗಳನ್ನು ತೊಡಗಿಸಿಕೊಳ್ಳೋದಕ್ಕೆ
0: ಜನಪ್ರತಿನಿಧಿಗಳನ್ನು ತೊಡಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಗ್ರಾಮ ಪಂಚಾಯತಿಗಳಲ್ಲಿ ನಾವು ಅವ್ರಿಗೆ ಕೋರಿಕೆಯನ್ನು ಇಡ್ತೀವಿ, ಅರಿವು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ.
1: ಮತ್ತೆ ಶಾಲೆಗಳಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸೋದಕ್ಕೂ ಏನಾದರೂ ಪ್ರಯತ್ನಗಳು?
0: ಹೌದು, ಶಾಲೆಗಳಲ್ಲೂ ಕೂಡ ನಾವು ಅರಿವು ಮೂಡಿಸ್ತೀವಿ. ಅಂದರೆ ಕೆಲವೊಂದು ಈ ಪ್ರಾತ್ಯಕ್ಷಿಕೆ, ಈ ಕೆಲವೊಂದು ಸಾಕ್ಷ್ಯಚಿತ್ರಗಳೇನಿರುತ್ತೆ ಅದನ್ನು ಅಲ್ಲಿ ತೋರಿಸ್ತೀವಿ. ಆವಾಗ ಅವ್ರಿಗೆ ಅರಿವಿಗೆ ಅದು ಬರ್ತದೆ. ಈಗ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಕೆಲವೊಂದು ಶಾಲೆಗಳಿರ್ತದೆ, ಅವ್ರಿಗೆ ಅರಿವಲ್ಲಿ ಬರುತ್ತೆ. ಈಗ ಕೆಲವೊಂದ್ಸಲ ನಮಗೆ ಕೈ ಜೋಡಿಸ್ತಾರೆ ಅವರು ಬೆಂಕಿ ನಂದಿಸಲಿಕ್ಕೆ, ಇದನ್ನೆಲ್ಲ.
1: ಮತ್ತೆ ಸಾರ್ವಜನಿಕರನ್ನ ಒಳಗೊಂಡಂತ ಈ ಜಂಟಿ ಅರಣ್ಯ ಸಮಿತಿಗಳು ಅಂತ ನಾವು ಕೇಳ್ತಾ ಇದ್ದೀವಿ.
0: ಹೌದು,
1: ಅವು ಕೂಡ ಇದರಲ್ಲಿ ಕಾರ್ಯಪ್ರವೃತ್ತವಾಗಿರ್ತಾವ?
0: ಹೌದು, ಜಂಟಿ ಅರಣ್ಯ ಸಮಿತಿಗಳು ಕೂಡ ಇದರಲ್ಲಿ ಕಾರ್ಯಪ್ರವೃತ್ತಿ ಆಗಿರ್ತಾರೆ.
1: ಅವರ ಸಹಕಾರನೂ ಇದೆ.
0: ಅವರ ಸಹಕಾರ ನಮಗೆ ತುಂಬಾ ಮುಖ್ಯ. ಈಗ ಅರಣ್ಯ ಸಮಿತಿಗಳು ಅಂತ ಬಂದಿದ ತಕ್ಷಣನೇ ಅವು ನಮ್ಮ ಗಡಿ ಭಾಗದಲ್ಲಿ ಇರತಕ್ಕಂಥ ಗ್ರಾಮಗಳಲ್ಲೇನೇ ರಚನೆ ಆಗಿರ್ತದೆ. ಹಾಗಾಗಿ ಅವರು ಸಹಜವಾಗಿ ನಮ್ಮ ಬೆಂಬಲಕ್ಕೆ ಬರ್ತಾರೆ.
1: ಅಂದ್ರೆ ಅವರು ಅರಣ್ಯವನ್ನು ನಿರ್ವಹಣೆ ಮಾಡ್ತಾರೆ.
0: ಹೌದು,
1: ಮತ್ತೆ ಅರಣ್ಯದ ಉತ್ಪನ್ನಗಳಲ್ಲೂ ಭಾಗಿದಾರರಾಗಿರ್ತಾರೆ.
0: ಹೌದು,
1: ಆ ರೀತಿಯಾಗಿ ಎರಡು ರೀತಿಯಲ್ಲೂ
0: ಅಂದ್ರೆ ಸಮಾಜಕ್ಕೆ ನಾವು ಈ ಅರಣ್ಯ ಬೇಕು, ಆರ್ಥಿಕವಾಗಿ ಬೇಕು, ಹಾಗೆ ಸಾಮಾಜಿಕವಾಗಿ ಬೇಕು ಅನ್ನೋದನ್ನ ಈ ಅರಣ್ಯ ಸಮಿತಿಗಳ ಮುಖಾಂತರ ನಾವು ತಿಳಿಸ್ಬೋದು. ಇವರು ನಮಗೆ ಬೆಂಬಲವಾಗಿ ನಿಂತಾಗ ನಮಗೆ ಸಂರಕ್ಷಣೆ ಒಂದು ಯಶಸ್ವಿ ರೂಪದಲ್ಲಿ ಆಗ್ತದೆ.
1: ಮತ್ತೆ ಜನರು ಮತ್ತು ಅರಣ್ಯ ಇಲಾಖೆ ನಡಿ ಒಂದು ರೀತಿ ಕೊಂಡಿ ರೀತಿಯಲ್ಲಿ ಅವರು ಸೇತುವೆ ರೀತಿಯಲ್ಲಿ ವರ್ತಿಸ್ತಾರೆ.
0: ಹೌದು,
1: ಈ ಸಂದರ್ಭದಲ್ಲಿ

0: ತಾವು ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರ ಗಾನಶ್ರೀಯವರೇ?
1: ಕೇಳುಗರಿಗೆ ನಾವು ಈ ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀವಿ, ಕಾಡಿದ್ರೆ ನಾವು, ಕಾಡಿದ್ರೆ ಜೀವನ. ಹಾಗಾಗಿ ಕಾಡನ್ನು ಸಂರಕ್ಷಣೆ ಮಾಡಿದರೆ ಮಾತ್ರ ನಾವು ಮನುಕುಲ ಉಳಿಲಿಕ್ಕೆ ಸಾಧ್ಯ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಕಾಡನ್ನು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ.
0: ಆತ್ಮೀಯ ಕೇಳುಗರೇ, ತಮಗೆ ಕಾಡಿನ ಬೆಂಕಿ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಅರಣ್ಯ ಸಹಾಯವಾಣಿಗೆ ಕರೆಯನ್ನು ಮಾಡಬಹುದು. ಅರಣ್ಯ ಸಹಾಯವಾಣಿ 1926, ಸಹಾಯವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 1926ಕ್ಕೆ ಕರೆ ಮಾಡಿ ತಾವು ಮಾಹಿತಿಯನ್ನು ಪಡ್ಕೋಬೋದು. ಜೊತೆಗೆ ಎಲ್ಲಾದರೂ ತಮ್ಮ ಸುತ್ತಮುತ್ತ ಇಂಥ ಕಾಣಿದ ಬೆಂಕಿಯ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಈ ಸಹಾಯವಾಣಿಗೆ ತಾವು ಮಾಹಿತಿಯನ್ನು ಕೊಟ್ಟರೆ ಅಮೂಲ್ಯವಾದ ನಮ್ಮ ಅರಣ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ಇದರಿಂದ ಸಹಾಯವಾಗುತ್ತೆ ಅಂತ ನಾವು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅಮೂಲ್ಯವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಂಥ KV ಗಾನಶ್ರೀಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ ಗಾನಶ್ರೀಯವರೇ.
1: ಧನ್ಯವಾದಗಳು ಸರ್. ಇದುವರೆಗೆ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಈ ಕುರಿತು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ KV ಗಾನಶ್ರೀ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಈಗ ಒಂದು ಪರಿಸರ ಗೀತೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರಕಾವ್ಯರಿಗೆ ಸ್ವಾಗತ. ಕರೆ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222285588. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222285588. ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
0: ಕಗ್ಗೋಡ್ಲು ಹೂಕಾಡು ಪೈಸಾದಿಂದ ಪುಷ್ಪರಾಜ್.
1: ಪುಷ್ಪರಾಜ್
0: ಪುಷ್ಪರಾಜ್ ಅವರೇ, ಕಾಫಿ ಎಲ್ಲ ಕುಡಿದ್ರ?
1: ಕಾಫಿ ಆಯ್ತು ಸರ್, ನಿಮ್ಮದಾಯ್ತಾ ಸರ್?
0: ನಾವು ಇನ್ನು ಕುಡಿಬೇಕು. ಯಾವ ಚಿತ್ರದ ಗೀತೆ ಬೇಕು ನಿಮಗೆ
1: ಸರ್? ದೇವರ ಮನೆ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಹುಟ್ಟು ದೋರಿಯಾಗಿ ಸಾಯಿದೆ ಹೋದ್ರೆ ಹಿಂಗೆ ಹೇಳ್ರಣ್ಣ ಆಗಿದೆ.
0: ಯಾಕೆ ಹಾಡಿಸ್ ತುಂಬಾ ಇಷ್ಟನ?
1: ಸಾಹಿತ್ಯ ಚೆನ್ನಾಗಿದೆ ಸರ್.
0: ಯಾರು ಅದರಲ್ಲಿ ಅಭಿನಯ ಮಾಡಿರೋದು ನೋಡಿದ್ರ ಆ ಚಿತ್ರವನ್ನು?
1: ಇಲ್ಲ, ಚಿತ್ರ ನೋಡಿಲ್ಲ ಸರ್.
0: ಅಂಬರೀಷ್ ಅವ್ರು ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ಅದು.
1: ಓಕೆ ಓಕೆ,
0: ನೋಡಿ ಟಿವಿನಲ್ಲಿ ಬರ್ತಾ ಇರುತ್ತೆ. ಈಗ ನಿಮಗೆ ಒಂದು ಪ್ರಶ್ನೆ.
1: ಓಕೆ ಸರ್.
0: ಈಗ ಅತಿ ಸುಂದರವಾದ ಗ್ರಹ ಶನಿಗ್ರಹ ಅಂತ ಹೇಳ್ತಾರಲ್ವಾ?
1: ಹೌದು ಸರ್.
0: ತುಂಬ ಚೆನ್ನಾಗಿದೆ ಅದು, ಅದರ ಸುತ್ತ ಬಳೆ ಇದೆ, ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಆದರೆ ಅತ್ಯಂತ ಶಾಖವನ್ನು ಹೊಂದಿರುವಂಥ, ಅಂದರೆ ಬಿಸಿಯನ್ನು ಹೊಂದಿರುವಂಥ ಗ್ರಹ ಯಾವುದು?
1: ಮಂಗಳ ಗ್ರಹ ಸರ್.
0: ಮಂಗಳ ಅಲ್ಲ, ಅದು ಬಿಟ್ಟು
1: ಬುಧ ಗ್ರಹ ಸರ್.
0: ಬುಧ ಸೂರ್ಯನಿಗೆ ಹತ್ತಿರ ಇದೆ, ಅದು ಹತ್ತಿರ ಇದೆ ಹೌದು, ಆದರೆ ತುಂಬ ಶಾಖ ಇರೋದು ಯಾವುದು, ಬಿಸಿ ಇರೋದು?
1: ಗುರು ಗ್ರಹ ಸರ್.
0: ನಂಗೆ ಹೇಳ್ತಾ ಹೋದ್ರೆ ನೀವು ಅದು ಶುಕ್ರ ಗ್ರಹ ಅಂದ್ಬಿಟ್ಟಿರಬೇಕಾದ್ರೆ ಶುಕ್ರ ಗ್ರಹ ಅಲ್ವಾ? ನೀವು ಹೇಳೋದು ಬೇಡ, ನಾನೇ ಹೇಳ್ಬಿಡ್ತೀನಿ, ಇನ್ನೊಂದೊಂದೇ ಹೇಳ್ದಿದ್ದಲ್ಲ ಅದಕ್ಕೆ. ಓಕೆ, ನಿಮ್ಮ ಹಾಡು ಬರ್ತಾ ಇದೆ ಕೇಳಿ ಪುಷ್ಪರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಸರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರಸು ಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರ ಕಾವೇರಿಯನ್ನು ನೀವು ಕೇಳ್ತಾ ಇದ್ದೀರಾ. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827272288. ಮುಂದಿನ

0: करें। नमस्ते। हाँ
1: ಹಲೋ ಸರ್, ನಮಸ್ತೆ.
0: ಎಲ್ಲಿಂದ
1: ನಾನು
0: ಮಾತಾಡೋದು ಯಾರು?
1: ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ.
0: ಕಾರ್ಕಳ ವರಂಗ?
1: ಹೌದು,
0: ವರಂಗ ಯಾವ ಚಿತ್ರಗೀತೆ ಬೇಕು ರಾಮಣ್ಣ ಅವರಿಗೆ?
1: ನನಗೆ ಹೊಸ ಇತಿಹಾಸ ಫಿಲಮ್ ಅಲ್ಲಿ ಸರ್ ಕಮಲವ ಮೊಗದೋಳೆ ಅಂತ ಒಂದು ಹಾಡು ಹಾಡೋದು
0: ಹಾಂ
1: ಸರ್.
0: ಹಾಂ ಹಾಂ ಅದು ಇಷ್ಟನಾ?
1: ಹೌದೌದು, ಹಾಡು ಇಷ್ಟ.
0: ಲಕ್ಷ್ಮಿಯ ಬಗ್ಗೆ ಹಾಡಿರುವಂಥ ಹಾಡು ಎಸ್ ಜಾನಕಿಯವರು.
1: ಹೌದೌದು.
0: ಹ್ಞೂ ಹ್ಞೂ ಹ್ಞೂ ಈಗ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳೋಣಲ್ವಾ?
1: ಹಾ, ಕೇಳಿ ಸರ್,
0: ಈಗ
1: ಕೇಳಿ.
0: ಕಲಿಯುವವನಿಗೆ ಜಗತ್ತೇ ಒಂದು ಪುಸ್ತಕ. ಏನು? ಕಲಿಯುವವನಿಗೆ ಜಗತ್ತೇ ಒಂದು ಪುಸ್ತಕ ಅಂತೆ. ಆದರೆ ಕಲಿಯದವನಿಗೆ ಏನಾಗತ್ತೆ?
1: ಕಲಿಯದವನಿಗೆ ಅದು ಎಂತ ಅಂತ ಗೊತ್ತಿಲ್ಲ ಅಲ್ಲ ಸರ್.
0: ಆ ಪುಸ್ತಕವೇ ಒಂದು ಹೊರೆ ಅಂತ ಆಗ್ಬಿಡುತ್ತೆ ಅಲ್ವಾ?
1: ಹೌದೌದು,
0: ಅವನಿಗೆ
1: ಹೌದು
0: ಅದೇ ಹೊರೆ. ಅದೇ
1: ಹೌದು
0: ಕಲಿಯವನಿಗೆ ಜಗತ್ತೇ ಒಂದು ಪುಸ್ತಕ. ಜಗತ್ತಲ್ಲಿ ಏನು ಬೇಕಾದರೂ
1: ಹೌದು
0: ಕಲಿತಾನೆ, ಕಲಿಬೇಕು ಅಂತ
1: ಹೌದು ಹೌದು ಹೌದು
0: ಇಷ್ಟ ಇರುವಂಥ ವ್ಯಕ್ತಿಗೆ ಅಲ್ವಾ?
1: ಹೌದು ಸರ್, ಹೌದು.
0: ಏನು ರಾಮಣ್ಣ ಅವರ ವಿಶೇಷ ನಿಮ್ಮೂರಲ್ಲಿ?
1: ವಿಶೇಷ ಎಂತ, ವಿಶೇಷ ಯಾತ್ರೆ ಎಲ್ಲ ಆಯ್ತು ಸರ್. ಹೌದು, ಈಗ ಮಳೆ ಇವತ್ತು ಸ್ವಲ್ಪ ಬಂದಿದೆ. ಹೌದೌದು,
0: ಸೆಕೆ ಎಲ್ಲ ಕಡಿಮೆ ಆಯ್ತಾ ಸ್ವಲ್ಪ?
1: ಇಲ್ಲ ಇಲ್ಲ, ಸೆಕೆ ಅಂದ್ರೆ ಮಳೆ ಕಡಿ ಸ್ವಲ್ಪ ಸ್ವಲ್ಪ ಬರೋದಲ್ಲ ಸರ್, ಜಾಸ್ತಿ ಬರೋದು.
0: ಅಂದ್ರೆ ಎಷ್ಟು ಇರುತ್ತೆ ಸೆಕೆ? ಅಂದರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಲ್ಲಿ?
1: ಡಿಗ್ರಿ ಹೇಳಕ್ಕೆ ಸಾಧ್ಯ ಇಲ್ಲ ಸರ್.
0: ಇಲ್ಲಿಲ್ಲ 32 34 ಇರುತ್ತೆ.
1: ಇಲ್ಲಿ 34 35 ಇಲ್ಲ,
0: 38 40 ಇರ್ಬೋದೇನೋ. ಮೊನ್ನೆ ಸುಳ್ಯ
1: ಹೌದು
0: ಬಂದಾಗ
1: 40
0: 39 ಇತ್ತು.
1: ಬಿಸಿ ಜಾಸ್ತಿ ಈ ಸಲ.
0: ಹೌದು.
1: ಹೌದೌದೌದು,
0: ಚೆನ್ನಾಗಿ ನೀರು ಕುಡಿಬೇಕು ಬೇಸಿಗೆನಲ್ಲಿ
1: ಹೌದು,
0: ಅಲ್ವಾ?
1: ನೀರು ಕುಡಿತೀವಿ ಸರ್ ನಾವು.
0: ಹೆಚ್ಚು ಬಿಸಿಲಿರುವಾಗ ಹೊರಗಡೆ ಹೋಗಬಾರ್ದು.
1: ಹೌದೌದು ಹೌದು, ಹೊರಗಡೆ ಹೋಗಬಾರ್ದು.
0: ರಾಮಣ್ಣವರ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಸರ್,
0: ಕರೆ
1: ಥ್ಯಾಂಕ್ ಯು,
0: ಮಾಡಿದ್ದಕ್ಕೆ ಧನ್ಯವಾದ.
1: ಬಾಯ್ ಬಾಯ್ ಬಾಯ್ ಬಾಯ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡೋದು ಸರ್?
1: ದಿನೇಶ್ ಹಾಲೇರಿ, ಸೋಮವಾರ ಮಾತಾಡ್ತಾ ಇದ್ದೀನಿ.
0: ಸೋಮಾರ್ಪೇಟೆಯಿಂದ ದಿನೇಶ್ ಹಾಲೇರಿ.
1: ಹೌದು,
0: ಏನು ಮಾಡೋದು ದಿನೇಶ್ ಹಾಲೇರಿ ಅವರು?
1: ಸರ್, ನಮ್ಮದು ತೋಟ ಇತ್ತು, ಅದು ಕೊಟ್ಟಿದ್ದೀವಿ, ಅದು ಸ್ವಲ್ಪ ಈಗ ಸೆಟ್ಲ್ ಆಗಬೇಕು ಅಮೌಂಟ್. ಈಗ
0: ಮಾರ್ಬಿಟ್ರಾ?
1: ಹಾಂ, ಮಾರಿ ಆಗಿತ್ತು ಸರ್.
0: ಸರಿ, ಆಗ ನೀವೇನು ಮಾಡ್ತೀರಾ?
1: ಅದೇ ಸರ್, ಹಣ ಸಿಗಬೇಕು, ಆಮೇಲೆ ಮುಂದೆ ಮಾಡಬೇಕು.
0: ಅಂದರೆ ನೀವೀಗ ತೋಟ ಮಾಡಲ್ಲ?
1: ತೋಟ ಮಾಡಲ್ಲ ಸರ್ ಈಗ.
0: ಯಾಕೆ? ಎಲ್ಲರೂ ಅದೇ ಥರ ಯೋಚನೆ ಮಾಡ್ತಾರಲ್ಲ, ಅದೇನು
1: ಅಂದರೆ ಇವತ್ತು ಬಾಯಿ ಕಷ್ಟ ಸರ್, ಲೇಬರ್ ಹೊಡ್ತಾ ಮತ್ತೆ ಮುಂದೆ ಕಷ್ಟ. ಈಗ ನಾನು ಬಿಟ್ಟು ತೋಟ ನೋಡೋದು ಯಾರೂ ಇಲ್ಲ ಮುಂದಕ್ಕೆ.
0: ಕಷ್ಟ, ಬದುಕು ಮಾಡ್ಲಿಕ್ಕೂ ಕಷ್ಟ ಇದೆ, ಹಂಗಂತ ನಾವು ಬದುಕದೇ ಇರಕ್ಕಾಗುತ್ತಾ? ತೋಟ ಇಲ್ಲದೆ ನಾವು ಹೆಂಗೆ ಬದುಕಕ್ಕೆ?
1: ವಯಸ್ಸಾಯ್ತು, ಮುಂದೆ ತೋಟ ನೋಡೋದು ಯಾರಿಗೆ?
0: ಯಾರು ಇಲ್ವಾ ನಿಮ್ಮ ಮನೆಯಲ್ಲಿ?
1: ಮಗಳಿದ್ದಾಳೆ, ಮಗಳು ಮದುವೆ ಮಾಡಿ ಮಳಿ ಏನಾಗುತ್ತೆ ಹೇಳಿ.
0: ಇವತ್ತಿನ ಜನರೇಷನ್ ಎಲ್ಲ ಹಾಗೆ ಮಾಡ್ತಾರೆ, ಈಗೆಲ್ಲ ಮದುವೆ ಆಗಬೇಕು, ಹೊರಗಡೆ ಹೋಗಬೇಕು, ಸಿಟಿಗಳಲ್ಲಿ ಬದುಕಬೇಕು ಅಂತ. ಈಗ ಹಳ್ಳಿಯ ಪರಿಸರ ಅವ್ರಿಗೆ ಬೇಕಾಗಿಲ್ಲ.
1: ಅಂದ್ರೆ ಒಂದು ಐಟಿ ಬಿಟ್ಟು ಬಂದ್ರೆ ಹಾಳಾಯ್ತು.
0: ಐಟಿ ಬಿಟಿ ಬಂದ್ರೆ ಹಾಳಾಯ್ತು ಅಂತ ಹೇಗೆ ಹೇಳೋದು? ಈಗ ನಮ್ಮ ಇಚ್ಛೆ ಅಲ್ವಾ? ನಾವು ಹೋದ್ರೆ ತಾನೆ,
1: ನಮ್ಮ ಇಚ್ಛೆ ಅಂತ
0: ನಾವು ಬಿಟ್ಟು ಹೋದ್ರೆ ತಾನೆ
1: ಕಷ್ಟಪಡ್ತೇವೆ. ಕೂತು ತಿನ್ಬೇಕು ಅಂತ ಆಗ್ಬಿಟ್ಟಿದೆ ಈಗ.
0: ಅದೇ, ಕೂತು ತಿನ್ನಬಾರ್ದು. ಈಗ ಹಿಂದಿನವರನ್ನು ಕೂತು ತಿಂದಿದ್ರೆ ನಾವು ಇವತ್ತು ಏನು ಮಾಡಬೇಕಾಗಿತ್ತು ಅಲ್ವಾ?
1: ಸ್ಥಿತಿ ಬಂದ್ಬಿಟ್ಟಿದೆ ಈಗ.
0: ಅವರು ಕಷ್ಟಪಡ್ತಿದ್ರು, ನಾವು ಕಷ್ಟಪಡಬೇಕು. ಪರಿಸರ ನಮ್ಮನ್ನು ನಂಬ್ಕೊಂಡಿರುವಾಗ, ನಾವು ಪರಿಸರವರು ನಂಬ್ಕೊಂಡಿರುವಾಗ ಪರಿಸರವೂ ನಮ್ಮನ್ನು ನಂಬ್ಕೊಂಡಿದೆ. ಸರಿ, ನಿಮ್ಮ ಗೀತೆ ಯಾವುದು ಅಂತ ಹೇಳಿದ್ದು?
1: ಸರ್, ನನಗೆ ಇದು ಸಾಕು ಮಗಳು ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜನಕ್ಕೆ ಹೇಳಿದ ಯುಗಳ ಗೀತೆ, ಒಂದೇ ಒಂದು ಹೊಸ ಹಾಡು ಪ್ರಸಾರ ಮಾಡಿ ಸರ್.
0: ಸರಿ ಸರಿ.
1: ಈ ಹಾಡಿಗೆ ಅಭಿನಯಿಸುವ ರಾಜಶಂಕರ್ ಮತ್ತು ಕಲ್ಪನಾ, ಕಲ್ಪನಾ ಅಭಿನಯದ ಮೊದಲನೇ ಚಿತ್ರ.
0: ಒಂದು ಪ್ರಶ್ನೆ ಬೇಕಲ್ಲ ನಿಮ್ಗೆ,
1: ಹೇಳಿ ಸರ್.
0: ಈಗ ನೀವು ತೋಟಗಳ ಮಧ್ಯದಲ್ಲೇ ಬೆಳೆದವರು, ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಸಾಮಾನ್ಯವಾಗಿ?
1: ಅದು ಪಾಲ್ವಾಣ ಸರ್.
0: ಪಾಲ್ವಾಣ? ಪಾಲ್ವಾಣ ಅತಿ ವೇಗವಾಗಿ ಬೆಳೆಯುತ್ತಾ?
1: ಇದು ಈ ಕಳೆ ಬೆಳೀತಾ ಇರ್ತದೆ ಸುಮಾರು ಮಧ್ಯದಲ್ಲಿ.
0: ಕಳೆ ಅಲ್ಲ, ಅದು ಸಸ್ಯ ಹೇಳ್ತಾ ಇರೋದು.
1: ಅದೇನಲ್ಲ, ಅದು ತೆಗೆದಷ್ಟು ಬರ್ತಾ ಇರ್ತದೆ, ಗಿಡ ಬರೋದಿಲ್ಲ.
0: ಇಲ್ಲ, ಅದು ತುಂಬಾ ಸುಲಭ, ನಿಮ್ಗೆಲ್ಲ ಗೊತ್ತು. ಅದು ಬಿದಿರು ಅತ್ಯಂತ ವೇಗವಾಗಿ ಬೆಳೆಯುತ್ತೆ, ಬಹಳ
1: ಬಿದಿರು
0: ಬೇಗ ಬೆಳೆಯುತ್ತಾ ಹೋಗ್ತೆ.
1: ನಾವು ಬಿದಿರು ಬರೀ ಬೇಲಿಗೆ ಹಾಕಿದ್ದ ಸರ್.
0: ಬಿದಿರು ಬೆಳಿಬೇಕು, ಯಾಕೆಂದ್ರೆ ಕಾಡಲ್ಲಿ ಬಿದಿರು ಇದ್ರೆ ಆನೆಗಳು ಹೊರಗೆ ಬರಲ್ಲ.
1: ಆನೆಗಳು ತೋಟ ಉಗುರು ಬರೋದಿಲ್ಲ.
0: ಹೌದು, ಬಿದಿರು ಬಹಳ ಇಷ್ಟ ಆನೆಗೆ ಅಲ್ವಾ?
1: ಅದೇ ಸರ್, ನಮ್ಮ ಎಲ್ಲಿತ್ತು ಎಲ್ಲಿ ಸೋಮಡಿ ಬರ್ಬೇಕಾದ್ರೆ ಸುಮಾರು ಇದು ನಾಶ ಆಗ್ಬಿಟ್ಟು ಎಲ್ಲ ಆನೆಗಳು ರೋಡ್ ರಸ್ತೆಯಲ್ಲಿ ಇದೆ ಈಗ.
0: ಹೌದೌದು, ಬಿದಿರಿನಲ್ಲಿ ನಾನಾ ತರ ವಸ್ತುಗಳನ್ನ ಮಾಡ್ತಾರೆ ಅಲ್ವಾ?
1: ಅದೇ, ಇವರು ಸ್ವಲ್ಪ ಮುತುವರ್ಜಿ ವಹಿಸ್ಕೋಬೇಕು ಅರಣ್ಯ ಇಲಾಖೆಯವರು.
0: ಅರಣ್ಯ ಇಲಾಖೆಯವರು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ನೀಡಬೇಕು. ಹಾಗಾಗಿ ಎಲ್ಲರೂ ಬೆಳೆಸಬೇಕು. ಸರಿ, ನಿಮ್ಮ ಚಿತ್ರಗೀತೆ ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ನಮಸ್ಕಾರ. ನಮಸ್ಕಾರ.

0: ಚಿತ್ರಕಾವೇರಿ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಯಾರು ಮಾತಾಡೋದು? ನಮಸ್ತೆ,
1: ನಾನು ಚೇರಮ್ಮನೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗುಮ್ಮಯ್ಯ.
0: ವಾಣಿ ಚಂಗುಮ್ಮಯ್ಯ. ವಾಣಿ ಚಂಗುಮ್ಮಯ್ಯ ಅವರು ಯಾವ ಚಿತ್ರಗೀತೆ ಬೇಕು?
1: ನನಗೆ ಚಕ್ರವರ್ತಿ ಚಿತ್ರದಿಂದ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಆ ಗೀತೆ ಬೇಕು. ಇವತ್ತು ಸ್ವಲ್ಪ ಮಳೆ ಬಂತು ಸರ್. ಮಧ್ಯಾಹ್ನದ ಮೇಲೆ ಯಾವಾಗಲೂ ಗುಡುಗುತ್ತೆ, ಗುಡುಗುತ್ತಿದ್ಲು ಇರುತ್ತೆ. ಈಗ ಒಂದು ಸ್ವಲ್ಪ ಒಂದು ಎರಡು ಸೆಂಟ್ ಬಿದ್ದಿರ್ಬೋದು ಅಷ್ಟೇ.
0: ಗುಡುಗುತ್ತೆ ಆದ್ರೂ ಮಳೆ ಬರಲ್ಲ.
1: ಮಳೆ ಬರಲ್ಲ ಯಾಕೋ,
0: ಹಾಗೇನೆ ಗುಡುಗಿದ್ರು ಮಳೆ ಬರಲ್ಲ ನೋಡಿ.
1: ಮುನಿಸಿಕೊಂಡಿದೆ ಮಳೆ.
0: ಮುನಿಸಿಕೊಳ್ಳಿಲ್ಲ, ಬರುತ್ತೆ.
1: ಶನಿವಾರ ರಾತ್ರಿ ದೊಡ್ಡ ಮಳೆ ಬಂತು. ಅಲ್ಲಿಂದ ಈಗ ನಿನ್ನೆ ಇಲ್ಲ, ಇವತ್ತು ಈಗ ಸ್ವಲ್ಪ ಒಂದು ಎರಡು ಸೆಂಟ್ ಬಿದ್ದಿರ್ಬೋದು ಈಗ.
0: ಸಾಕಾಗೋದಿಲ್ಲ ಅಲ್ಲ,
1: ಇಲ್ಲ
0: ಇನ್ನೂ ಶೆಕೆ, ಇನ್ನೂ ಶೆಕೆ ಹೆಚ್ಚಾಗುತ್ತೆ.
1: ಸೆಕೆ ಅಂದ್ರೆ ಹೊರಗಡೆ ಇರೋಕ್ಕಾಗಲ್ಲ, ಹೊರಗಡೆ ಭಯಂಕರ ಸೆಕೆ.
0: ಏನ್ ಮಾಡಿದ್ರಿ ಈಗ ಕಾಫಿಗೆ? ತಿಂಡಿ ಏನಾದ್ರೂ ಮಾಡಿದ್ರಾ? ತಿಂದ್ರಾ?
1: ಅದು ಅವಲಕ್ಕಿ. ಅವಲಕ್ಕಿ
0: ಅವಲಕ್ಕಿ ಅವಲಕ್ಕಿ ಹೇಗೆ ಕಲ್ಸೋದ್ ನೀವು?
1: ಅದು ಒಗ್ಗರಣೆ ಮಾಡ್ತಾರೆ ಅಮ್ಮ.
0: ಓ, ಅಮ್ಮ ಮಾಡೋದಲ್ಲ. ನೀವ್ ಮಾಡ್ಲಿಕ್ಕೆ ಆಗಲ್ಲ, ಅಡಿಗೆ ಮಾಡ್ಲಿಕ್ಕೂ ಆಗಲ್ವಲ್ಲ?
1: ಏನಾಗಲ್ಲ, ಅಮ್ಮಲ್ಲಿಗೆ ಅಮ್ಮ ತಂದು ಕೊಟ್ರೆ ತಿಂತೀನಿ ಅಷ್ಟೇ. ಇಲ್ಲದ್ರೆ ಕೇಳಲ್ಲ.
0: ಅದೇ ಅದೇ ಅದೇ ಅದೇ, ಅಮ್ಮನಿಗೂ ಕಷ್ಟ ಅಲ್ವಾ?
1: ಏನ್ ಮಾಡೋದು,
0: ಏನ್ ಮಾಡಕ್ಕಾಗಲ್ಲಲ್ವಾ,
1: ವಯಸ್ಸಾಗಿದೆ. ನನ್ನ ಆರೋಗ್ಯ ಏರುಪೇರು ಕೂತಲ್ಲಿ ಆಗಿಬಿಟ್ಟಿದ್ವಿ. ಕೈಯಿಲ್ಲ ಕಾಲಿಲ್ಲ ಏನಿಲ್ಲ, ಆ ದೇವರು ಭೂಮಿಗೆ ಇಳಿಸಿದ್ದಾರ, ಇದ್ದ ಎಷ್ಟು ದಿವಸ ಹೋರಾಡೋದು.
0: ಇರಬೇಕು, ಇದ್ದು ಜಯಿಸಬೇಕು ಅಲ್ವಾ? ಏನ್ ಮಾಡಕ್ಕಾಗಲ್ಲ.
1: ಕೊಡು ದೇವರೇ, ಸಹಿಸುವಂತ ಶಕ್ತಿ ಕೊಡುವ ಭಗವಂತನಲ್ಲಿ ಕೇಳೋದು ಅಷ್ಟೇ
0: ಅಷ್ಟೇ ಅಷ್ಟೇ. ಎಲ್ಲವನ್ನೂ ಕೊಡೋದು, ಕಿತ್ಕೊಳ್ಳೋದೆಲ್ಲ ಅವನೇ.

0: ಜೀವನ ಕಷ್ಟನೇ, ಆದ್ರೆ ಭಗವಂತನಿಗೆ ಪ್ರಾರ್ಥನೆ ಅಷ್ಟೇ, ಕೊಟ್ಟರು ಪರವಾಗಿಲ್ಲ, ಸಹಿಸುವಂತ ಶಕ್ತಿ ಕೊಡು ಅಂತ
1: ಅಷ್ಟೇ ಅಲ್ವಾ. ಈಗ ವಾಣಿ ಚಂಗುಮಯ್ಯ ಅವರಿಗೆ ಒಂದು ಪ್ರಶ್ನೆ. ಬಾಲವನ್ನ ಕಳೆದುಕೊಂಡ್ರು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು?
0: ಬಾಲವನ್ನು ಕಳೆದುಕೊಂಡು
1: ತನ್ನ ಬಾಲವನ್ನೇ ಕಳೆದುಕೊಂಡ್ರು ಪುನಃ ಅದು ಬೆಳೆಯುತ್ತೆ, ಆ ಜೀವಿ ಯಾವುದು? ನಿಮ್ಮ ಮನೇಲಿ ಇದೆಯಲ್ಲ, ತುಂಬಾ ಇದೆಯಾ?
0: ನೀವು ಕೇಳಿದ ಪ್ರಶ್ನೆಗೆ ಇವತ್ತು ಇವತ್ತು ಗುಡಿಸುವಾಗ ನನ್ನ ಹತ್ರ ಒಂದು ಅಲ್ಲಿ ಬಂತು, ಆದ್ರೆ ಆ ಬಾಲ ತುಂಡಾಗಿತ್ತು.
1: ಅದೇ ಸುಮ್ಮನೆ ತುಂಡಾಗಲ್ಲ, ನೀವೇನೋ ಮಾಡಿರ್ತೀರಿ ಕಿಟ್ಲೆ.
0: ಅಲ್ಲ ಅಲ್ಲ, ಅದು ಕಾಫಿ ಚೀಲ ಮಡಗಿದ್ರು, ಕಾಫಿ ಚೀಲ ಮಡಗಿ ಗೋಡೆ ಮೇಲೆ, ಅದು ಕನ್ನಡಿ, ನಮ್ಮ ಮುಖ ನೋಡೋ ಒಂದು ಕನ್ನಡಿ ಇದೆ, ಅದರ ಹಿಂದೆನೆ ಯಾವಾಗ್ಲೂ ಇರುತ್ತೆ, ನಾವು ಬೆರೆಸೋದೇನಿಲ್ಲ ಅದನ್ನು. ಅದು ಅದರ ಬಾಲ ತುಂಡಾಗಿತ್ತು, ಅದು ನನ್ನ ಹತ್ರ ಬಂತು, ಅಮ್ಮನ ಜೊತೆ ನನ್ನ ಅಲ್ಲಿ ಬಂದು ಬಿಡ್ತು ಅಂತ, ಅದಕ್ಕೆ ಅಮ್ಮ ಬೆರೆಸು, ಅದರ ಬಾಲ ತುಂಡಾಗಿತ್ತು.
1: ಹೌದು, ಅದು ಈ ಕೆಲವರು ಮನೆಯಲ್ಲಿ ಅದನ್ನ ನೋಡ್ಬಿಟ್ರೆ ಹೆದರ್ಕೊಳ್ತಾರೆ, ಕೆಲವರು ಜಿರಲೆ ನೋಡಿದ್ರೆ ಹೆದರ್ತಾರೆ, ಕೆಲವರು ಏನಿಲ್ಲ ಹಾಗೇನಿಲ್ಲ ಹಾಗೇನಿಲ್ಲ, ಇಲ್ದಿದ್ರೆ ನಿಮ್ಮ ಮನೆಯೊಳಗೆ ಆಗಿರ್ತಿತ್ತು ಅಲ್ವಾ. ಇರ್ಲಿ,
0: ಪದಾರ್ಥದ ಮೇಲೆ
1: ಬೀಳ್ಬಾರ್ದು ಅಷ್ಟೇ, ನೋಡ್ಕೊಳ್ಬೇಕಷ್ಟೇ, ಅದು ಯಾವ್ದು ಬೀಳ್ಬಾರ್ದು, ಜಿರ್ಲೆನೂ ಬೀಳ್ಬಾರ್ದು, ಹಲ್ಲಿಯೂ ಬೀಳ್ಬಾರ್ದು ಅಲ್ವಾ.
0: ಹಾಗೆ
1: ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದ. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ ಕೇಳಿ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನೂ 6:30

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನೂ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಬಾಧಿಸುವ ಬಿಳಿಕಾಂಡ ಕೊರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ MS ಉಮಾ ಅವರೊಂದಿಗೆ ನಡೆಸಿದ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿಯಲ್ಲಿ ಕತೆ, ಅಪ್ಪ ಸಾಕಿದ ಹ್ಯಾಂಡ್ಟೆಗ, ಕೊಟ್ಟಗೇರಿಯನ ಲೀಲಾ ದಯಾನಂದ್ ಅವರಿಂದ. ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:00 ಮನಿ ಟಾಕ್, ಅನಂತರ ಮಂಥನ್ ಪ್ರಸಾರವಾಗಲಿದೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇನ್ನು ನಾಳಿನ ಮೊದಲ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳು. 6:30 ಚಿಂತನ FS ಕಲ್ಲಪ್ಪನ ಮಠ್ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸರೆ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವು ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ES ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ಬೆಳಗ್ಗೆ 8:00 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಆಶಾ ಅವರು. 8:50 ಕಗ್ಗದ ಸಿರಿಯಲ್ಲಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಇನ್ನು 9:05 ಭಾವಗೀತೆಗಳು. 9:00 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ಶಾರದಾ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00 ಗಾನ ಭಜನ ಕಾರ್ಯಕ್ರಮ. 11:00 ಗಾನಡಂಗೂರ. 12:05 ವನಿತಾ ವಿಹಾರ. 12:00 ಆರೋಗ್ಯ ಸಂಚಿಕೆಯಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ. ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:20 ದೇಶಭಕ್ತಿ ಗೀತೆಗಳು. 1:00 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ KN ಸಂತೋಷ್. 4:00 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ 5:00 ಹಿರಿಯ ಜೀವಗಳ ಭಾವ. ಇದರಲ್ಲಿ ನಿವೃತ್ತ ಉಪನ್ಯಾಸಕರಾದ ಚೇರಂಬಾಣಿಯ ಕೂಡಕಂಡಿ ಎಂ ನಂಜುಂಡ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ. ಪ್ರಸ್ತುತಿ BS ರಫೀಕ್ ಅಹಮದ್. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಕಾರ್ಯಕ್ರಮ ಚಿತ್ರಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228558. 6:00 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08272228558. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ನಾಳೆ ರಾತ್ರಿ 8:00 ಸಿರಿಗಂಧ. 9:15

0: The Judicial Infrastructure Advisory Committee will address infrastructural deficiencies in courts through substantial financial support from the government. The committee has been tasked with submitting its detailed findings and funding requirements to Sanjeev Sanyal, a member of the Prime Minister's Economic Advisory Council, by 31st August this year. In IPL cricket, Gujarat Titans will take on Sunrisers Hyderabad in Ahmedabad today. The match will begin at 7:30 p.m. Indian time. And that is the end of this news bulletin.
1: Akashwani Madikeri.
2: ನಮ್ಜೊತೆಯಿದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
4: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
5: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ. ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು

ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: एंटूरा कुक वेडिंग प्लानर्स ಮಂಗಳತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
2: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಟೀಪಾಯ್ ಗ್ಲಾಸ್ ಟೇಬಲ್ ವುಡನ್ ಚೇರ್ 3-ಡೋರ್ ಶೆಲ್ಫ್ ಫ್ಯಾಮಿಲಿ ಕಾಟ್ ಡ್ರೆಸ್ಸಿಂಗ್ ಟೇಬಲ್ ಸೈಡ್ ಬಾಕ್ಸ್ ಬೆಡ್ ಪಿಲ್ಲೋ ದಿವಾನ್ ಸೆಟ್ ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ ಅದು ಕೇವಲ 59,990 ರೂಪಾಯಿಗೆ
3: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟಂಗಾಲ
2: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ
4: ಇಲ್ಲ ಎಲ್ಲಿದೆ ಅಂತದ್ದು
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದಾರೆ
4: ಹೌದಾ ಇಲ್ಲಿ ಪೇಪರ್ ಕೂಡ ಹಾ ಹೌದು ನಮಗೂ ತಗೊಳ್ಳೋಣ ವಿಸಿ ಕನ್ವರ್ಟೆಡ್ DTCP ಅಪ್ರೂವ್ಡ್ ಎಲ್ಲ ಮಾಡರ್ನ್ ಫೆಸಿಲಿಟಿದು ಇದೆ ಅಲ್ವಾ
2: ಹೌದು 50 ಫೀಟ್ ಕಾಂಕ್ರೀಟ್ ರೋಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ದೇವಸ್ಥಾನ ಸ್ವಿಮ್ಮಿಂಗ್ ಪೂಲ್ ಜಾಗಿಂಗ್ ಟ್ರ್ಯಾಕ್
4: ಅಪ್ಪಪ್ಪಾ ಇಲ್ಲಿ ನೋಡಿ ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್ 4 ಥಿಯೇಟರ್ ಸ್ಕ್ರೀನ್ ಬೌಲಿಂಗ್ ಗೇಮ್ ಶೂಟಿಂಗ್ ರೇಂಜ್ ಶಾಪ್ಸ್
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್ ಕ್ಲಬ್ ಹೌಸ್
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ ಆರ್ಮಿ ಏರ್ ಫೋರ್ಸ್ ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್ ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ
4: 80% ಸಾಲ ಸೌಲಭ್ಯ ಸಿಗುತ್ತೆ
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
2: ಆರ್ 9606084066
5: ಸ್ವೀಟ್ ಹೋಮ್ ರಿಯಾಲಿಟಿ ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್
6: ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಯ್ಯಮುಡಿ ಕಡವಡಿ ಶ್ರೀ ಮಹಾವಿಷ್ಣು ದೇವರ ಉತ್ಸವ ಇದೇ ತಾರೀಕು 14 ಮತ್ತು 15ರಂದು ನಡೆಯಲಿದೆ 14ರಂದು ಗುರುವಾರ ಸಂಜೆ 6 ಗಂಟೆಗೆ ಕುಯ್ಯಮುಡಿ ದೊಡ್ಡ ಮನೆಯಿಂದ ಭಂಡಾರ ತರುವುದು 8 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಬೊಳ್ಳಾಟಂ ನಂತರ ಇತರ ಕೋಲಗಳು ನಡೆಯಲಿವೆ ತಾರೀಕು 15ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಮೇಲೇರಿ ನಂತರ ಭೂಮಿಗುಳಿಗ ರಾಹುಗುಳಿಗ ದೈವಗಳ ಕೋಲ ನಡೆಯಲಿದ್ದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಯ್ಯಮುಡಿ ಕಡೋಳಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ
2: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್ ಸೋಫಾ ಸೆಟ್ ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಇಎಂಐ ಫೆಸಿಲಿಟಿ ಲಭ್ಯ ನಾಸ್ ಫರ್ನಿಚರ್ ಮಡಿಕೇರಿ ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ
7: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
8: ಸಿಕ್ಕಿಬಿದ್ರು
9: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ RBI ಹೇಳುತ್ತೆ
10: ಜಾಣರಾಗಿರಿ ಜಾಗರೂಕರಾಗಿರಿ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100

0: IAS 9 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತಾ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
4: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
3: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
4: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI & ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
0: ಏನ್ ರವಿ, ವಿರಾಜಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ಗೆ ಹೋಗಿ. ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ

0: ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
1: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
0: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
1: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
0: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ.
2: ನೀವು ಬನ್ನಿ
3: ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ. ಇವರು ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ತಿಂಗಳ 16 ಮತ್ತು 17 ಶನಿವಾರ ಭಾನುವಾರ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಕೆಳಗಿನ ಮೈದಾನದಲ್ಲಿ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳಿವೆ. 17 ಸಂಜೆ 3 ಸಮಾರೋಪ ಸಮಾರಂಭ, 2 ಮಧ್ಯಾಹ್ನ ಊಟೋಪಚಾರವಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
0: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
4: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
5: ಬಿಂದು ಪ್ರೀಮಿಯಂ ನೋಡಿದ್ಯಾ?
4: ಇಲ್ಲ, ಯಾಕೆ?
5: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
6: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
5: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ್ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
6: ಕಾಲ್ 9164753608 ಒಂದ್ ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
3: ಮೇ 4 ಮರಣಪಟ್ಟ ಅಂದಗೋವೆ ಗ್ರಾಮ ಚಿಕ್ಕಂಡ ಉತ್ತಪ್ಪಾಯಿಂಡ ಮಾದಕಾರ್ಯ ಇದೇ 14 ಬ್ಯಾಳ ಚಪಲಕ 11 ಅಂದಗೋವೆ ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬೆಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬರೋಣಂದು ಐಂಡ ಪೊಣ್ಣು ಚಿಕ್ಕಂಡ ಚೋಂದಮ್ಮ ಮಕ್ಕ ಮೈಮಕ್ಕ ಕರುಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತು. ಗಾಳಿಬೀಡು ಶ್ರೀ ಶಕ್ತಿ ಗಣಪತಿ ದೇವಸ್ಥಾನದ 8 ಪ್ರತಿಷ್ಠಾ ವಾರ್ಷಿಕೋತ್ಸವ ಇದೇ 13 ನಾಳೆ ಬುಧವಾರ ನಡೆಯಲಿದ್ದು ಬೆಳಿಗ್ಗೆ 6:30 21 ತೆಂಗಿನಕಾಯಿ ಗಣಹೋಮ, ಕಲಶಾಭಿಷೇಕ, ನವಗ್ರಹ ಕಲಶಾಭಿಷೇಕ, ಪಂಚಾಮೃತ ಅಭಿಷೇಕ, ಎಳನೀರು ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯ, 12 ಮಹಾಪೂಜೆ, ಮಧ್ಯಾಹ್ನ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಗಾಳಿಬೀಡು ಶ್ರೀ ಶಕ್ತಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಬಿಳುಗುಂದ 40 ಪಿಂಜ ಹೊಸಕೋಟೆಗೂ ಕೂಡ ಬೋಂದ 300 ಒಕ್ಕಡ ಶ್ರೀ ಭದ್ರಕಾಳಿ ದೇವಿರ ನಮ್ಮೆ ಇದೇ 13 ತಾರೀಕಿಗೆ ತರ ನಡಪ. 13 ಪದ್ನಾಚೆ ಪಟ್ಟಣಿ ಬೈಟ್ 8 ಮೂಲಸ್ಥಾನ ಮೊನ್ನೆ ಮಾಡಕ್ಕೆ ಪೋಪೋ. 14 ಬ್ಯಾಳಾಚೆ ಬೋಡುಕಳಿ ತೆರೆ. 15 ಬುಳ್ಳಿಯಾಚೆ ಕುದುರೆ ನಮ್ಮೆ ಪಿಂಜ ಚೂಳೆ. 16 ಚೆನಿಯಾಚೆ ಪೂಜೆ ಪಿಂಜ ಬಂಡರ್ಲ ಕಡು. ಭಕ್ತಾದಿಯಲ್ಲ ಬಂತು ದೇವಿರ ಆಶೀರ್ವಾದ ಪಡೆದುಕೊಂಡು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತು.
7: ಈಗ ಒಂದು ಜನಪದ ಗೀತೆ. ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ಈ ಗೀತೆ ಗಾಡಿಯ ದಾರಿ ಸಾಗಲಿ.

ಜನಪದ ಗೀತೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯವೀಗ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 36.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22ರಿಂದ 2025-26ರವರೆಗಿನ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು ಶೇಕಡ 40ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ ಶೇಕಡ 54ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು ಶೇಕಡ 80ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22ನೇ ಸಾಲಿನ ಹಣಕಾಸು ವರ್ಷದಿಂದ 2025-26ರ ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿ ಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿ ಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು ಶೇಕಡ 40ರಷ್ಟಿದೆ. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು ಶೇಕಡ 45ರಷ್ಟನ್ನು ಮಹಿಳಾ ಉದ್ಯಮಿಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು ಶೇಕಡ 54ರಷ್ಟು ಫಲಾನುಭವಿಗಳು

0: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
5: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಾಳೆ ಬುಧವಾರದಿಂದ 18ನೇ ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಬುಧವಾರ ಸಂಜೆ 5 ಗಂಟೆಯಿಂದ ಸಾಮೂಹಿಕ ಪ್ರಾರ್ಥನೆ, ಪುಣ್ಯಾಹ, ಅಂಕುರಾರ್ಪಣೆ, ಪ್ರಸಾದ ಶುದ್ಧಿ, ವಾಸ್ತು ರಾಕ್ಷೋಗ್ನ ಹೋಮ, ವಾಸ್ತು ಬಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಗುತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123,26,00,000 ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503,86,00,000 ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕ

0: ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ

ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಇವತ್ತು ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ MS ಉಮಾ ಅವರೊಂದಿಗೆ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂತಹ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ

0: ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟ ವಿಜ್ಞಾನಿಗಳಾದಂಥ ಡಾಕ್ಟರ್ MS ಉಮಾ ಅವರು. ನಮಸ್ಕಾರ ಡಾಕ್ಟರ್ ಉಮಾ ಅವರೇ.
1: ನಮಸ್ತೆ ಸರ್.
0: ಮೊದಲಿಗೆ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತೀರಿ? ಅಂದರೆ ಇದು ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ, ಇದರಿಂದ ಆರ್ಥಿಕವಾಗಿ ಎಷ್ಟು ನಷ್ಟ ಉಂಟಾಗಬಹುದು ಅಂತೀರಿ?
1: ಎಲ್ಲ ಬೆಳೆಗಾರರಿಗೂ ನನ್ನ ನಮಸ್ತೆ ಸರ್. ಕಾಫಿ ಬೆಳೆಯು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಅದು ನಮಗೆ ಉತ್ತಮವಾದ ಇಳುವರಿಯನ್ನ ಕೊಡ್ಲಿಕ್ಕೆ ಒಂದು 6 ವರ್ಷ, ಸಾಮಾನ್ಯವಾಗಿ 6-7 ವರ್ಷ ತಗೊಳ್ಳುತ್ತೆ. ಈ ಕಾಫಿ ಕಾಂಡ ಕೊರಕವು ಕಾಂಡವನ್ನೇ ಕೊರೆಯುವ ಕೀಟವಾಗಿದ್ದು ಒಂದು ಪ್ರಮುಖವಾಗಿ ಮುಖ್ಯ ಕಾಂಡ ಮತ್ತು ದಪ್ಪ ತಾಯಿ ರೆಕ್ಕೆಗಳನ್ನ ಇದು ಹಾನಿ ಮಾಡುತ್ತೆ. ಹಾಗಾಗಿ ನಮಗೇನಾಗುತ್ತೆ ಅಂದ್ರೆ ಸಂಪೂರ್ಣ ಆ ಗಿಡನೇ ಸತ್ತೋಗ್ಬಿಡುತ್ತೆ. ನಂತರದಲ್ಲಿ ಪುನಃ ಹೊಸದಾಗಿ ಗಿಡ ಹಾಕಿ ಅದರ ಆಫ್ಟರ್ ಕೇರಿಂಗ್ ಎಲ್ಲ ಮಾಡಿ ಅದು ಒಂದು ಇಳುವರಿ ಕೊಡೋ ಮಟ್ಟಕ್ಕೆ ಬರಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಒಂದು 800 ರೂಪಾಯಿ ಅಷ್ಟು ಅವರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಇದರ ಮುಂಜಾಗ್ರತಾ ಕ್ರಮಗಳನ್ನ ಅಳವಡಿಸಿಕೊಂಡು ಇದರ ನಿರ್ವಹಣೆಯನ್ನ ಮಾಡುವುದು ಬಹಳ ಮುಖ್ಯವಾಗಿದೆ.
0: ಅಂದ್ರೆ ಸಾಕಷ್ಟು ಇದು ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೆ.
1: ಹೌದು ಹೌದು,
0: ನಮ್ಮ ಕಾಫಿ ಬೆಳೆಗಾರರಿಗೆ.
1: ಹೌದು,
0: ಅಂದ್ರೆ ಇಡೀ ಗಿಡನೇ ಹೋಗೋದ್ರಿಂದ 100% ಕೂಡ ನಷ್ಟ ಆಗೋ ಸಾಧ್ಯತೆ ಇರುತ್ತೆ.
1: ಹೌದು, ಅದರ ಪ್ರಮಾಣ ಏನಾಗುತ್ತೆ ಅಂದ್ರೆ ಒಂದು ಎಕರೆಯಲ್ಲಿ ಎಷ್ಟು ಇನ್ಫೆಸ್ಟೆಡ್ ಪ್ಲಾಂಟ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅದು.
0: ಈಗ ನಮ್ಮಲ್ಲಿ ಸಾಧಾರಣವಾಗಿ ನಾವು ಅರೇಬಿಕಾ ಮತ್ತೆ ರೋಬಸ್ಟ ಅಂತ ಕಾಫಿ ಪ್ರಭೇದಗಳನ್ನ ಬೆಳೀತಾ ಇದ್ದೀವಿ. ಮುಖ್ಯವಾಗಿ ಯಾವ ಒಂದು ಕಾಫಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಾ?
1: ಸರ್, ಇದು ಹೆಚ್ಚಾಗಿ ಅರೇಬಿಕಾವನ್ನ ಪ್ರಿಫರ್ ಮಾಡುತ್ತೆ. ಅರೇಬಿಕಾದಲ್ಲಿ ಎಲ್ಲಾ ಪ್ರಭೇದಗಳಲ್ಲೂ, ಅರೇಬಿಕಾದ ಯಾವುದೇ ಯಾವ್ದೆಲ್ಲ ವೆರೈಟೀಸ್ ಇವೆ ಎಲ್ಲಾ ಪ್ರಭೇದಗಳಲ್ಲೂ ಸಹ ಈ ಒಂದು ಬಿಳಿ ಕಾಂಡ ಕೊರಕದ ಹಾವಳಿ ಕಂಡುಬರುತ್ತೆ ಸರ್.
0: ರೋಬಸ್ಟಾದಲ್ಲೂ ಕೂಡ ಕಂಡುಬರುವ ಸಾಧ್ಯತೆ ಇರುತ್ತಾ?
1: ಹಾ ಸರ್, ಒಮ್ಮೊಮ್ಮೆ ಅದು ರೋಬಸ್ಟಾದಲ್ಲೂ ಸಹ ಅದರ ಹಾವಳಿಯನ್ನು ನಾವು ಕಂಡು ಬಂದಿದ್ದೀವಿ. ಅದರದ್ದು ಏನಂದ್ರೆ ಫಿಸಿಕಲ್ ನೋಡುವಾಗ ರೋಬಸ್ಟಾದಲ್ಲಿ ಸ್ಮೂತ್ ಇರುತ್ತೆ, ಅದರಲ್ಲಿ ಎಂಟ್ರಿ ಆಗೋದು ಸ್ವಲ್ಪ ಕಷ್ಟ ಇದೆ. ಮತ್ತೆ ಎಂಟ್ರಿ ಆದ್ಮೇಲೆ ಅದರ ಜೀವನ ಚಕ್ರವನ್ನ ಅದು ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಅದ್ರದ್ದು ಎಲ್ಲಾ ತಳಿಗಳಲ್ಲೂ ಸಹ ಇದೆ. ಈಗ ಕೆನಿಫೋರ್ ಅಂದ್ರೆ ರೋಬಸ್ಟಾದಲ್ಲಿರ್ಬೋದು, ಲೈಬೆರಿಕಾದಲ್ಲಿರ್ಬೋದು, ಎಲ್ಲಾ ಪ್ರಭೇದಗಳಲ್ಲೂ ಮಾಡುತ್ತೆ. ಆದ್ರೆ ಅದು ಹೆಚ್ಚು ಪ್ರಿಫರ್ಡ್ ಹೋಸ್ಟ್ ಆಗಿರುವುದು ಅರೇಬಿಕಾ ತಳಿಯಾಗಿದೆ.
0: ಅಂದ್ರೆ ಕಾಫಿ ಕಾಂಡ ಗಟ್ಟಿಯಾದಷ್ಟು ಅದಕ್ಕೆ ಜೀವನ ಚಕ್ರ ಮುಗಿಸೋಕೆ ಅನುಕೂಲ ಆಗುತ್ತೆ ಅಂತೀರಾ?
1: ಚೆನ್ನಾಗುತ್ತೆ ಅದು.
0: ಯಾವುದೇ ಒಂದು ಕೀಟದ ನಿರ್ವಹಣೆ ಕಡೆಗೆ ಗಮನ ಕೊಡುವಾಗ ಅದರ ಜೀವನ ಚಕ್ರದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಹಾ ಸರ್, ಜೀವನ ಶೈಲಿಯನ್ನ ತಿಳಿದು ಮತ್ತೆ ಸಮಯೋಚಿತವಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಈ ಗೌಡ ಕೀಟ ಕಪ್ಪು ಬಣ್ಣದಾಗಿರುತ್ತೆ, ಒಂದು ಜೀರುಂಡೆ ತರ. ಆ ಕಪ್ಪು ರೆಕ್ಕೆ ಇರುತ್ತೆ, ಮೇಲೆ ಬಿಳಿ ಪಟ್ಟೆಗಳನ್ನ ನಾವು ನೋಡಬಹುದು. ಮತ್ತೆ ಈ ಮರಿ ಹುಳು ಹಾನಿ ಮಾಡ್ತಾ ಇದೆ ಒಳಗಡೆ, ಅದು ಬಿಳಿ ಬಣ್ಣದ ಇರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಹಾರಾಟದ ಕಾಲ ಅಂತ ನಾವು ಹೇಳ್ತೀವಿ. ವರ್ಷದಲ್ಲಿ 2 ಹಾರಾಟದ ಕಾಲ ಇರುತ್ತೆ. ಈ ಬೇಸಿಗೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳು, ಮತ್ತೆ ಚಳಿಗಾಲದಲ್ಲಿ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೂ ಈ ಪ್ರೌಢ ಕೀಟಗಳು ಕಾಂಡದಿಂದ ಹೊರಗಡೆ ಬರುತ್ತೆ. ಇದನ್ನ ನಾವು ಹಾರಾಟದ ಕಾಲ ಅಂತ ಹೇಳ್ತೀವಿ. ಇದರ ಒಂದು ತಿಳುವಳಿಕೆ ನಮಗೆ ಬಹಳ ಮುಖ್ಯ, ಯಾಕೆಂದ್ರೆ ಇದು ನಿರ್ವಹಣೆಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕಾಂಡ ಕೊರಕದ ಪ್ರೌಢ ಕೀಟಗಳಿದೆ, 2 ಹಾರಾಟದ ಕಾಲ ನಾನು ಏನ್ ಹೇಳಿದೆ, ಅದು ಪ್ರಖರವಾದ ಒಂದು ಬೆಳಕು ಮತ್ತೆ ಹೆಚ್ಚು ಉಷ್ಣತೆ ಇರುವ ಹವಾಮಾನ ಇರುವಾಗನೇ ಅದು ಅದರ ಚಟುವಟಿಕೆ ತುಂಬಾ ಚುರುಕಾಗಿರುತ್ತೆ. ಹಾಗಾಗಿ ಈ 2 ಪೀರಿಯಡ್ ಅಲ್ಲಿ ಅದು ಹೊರಗಡೆ ಬರುತ್ತೆ ನಮಗೆ. ಮತ್ತೆ ಒಂದ್ಸಲ ಈ ಹೆಣ್ಣು ಕೀಟಗಳು ಹೊರಗಡೆ ಬಂದ ಮೇಲೆ ಇನ್ನು ಮತ್ತೆ ಗಂಡು ಕೀಟಗಳ ಮಿಲನ ಆದ್ಮೇಲೆ ಇದು ಮುಖ್ಯ ಕಾಂಡದ ತೊಗಟೆಯ ಸಂದುಗೊಂದುಗಳಲ್ಲಿ ಅದರ ಮೊಟ್ಟೆಯನ್ನ ಅದು ಇಡ್ತಾ ಬರುತ್ತೆ. ಸರಾಸರಿ ಅದರ ಜೀವಿತಾವಧಿಯಲ್ಲಿ ಒಂದು ಹೆಣ್ಣು ಹುಳು 100 ಮೊಟ್ಟೆ ಇಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಅಟ್ ಎ ಟೈಮ್ ಅಲ್ಲ, ಒಂದೊಂದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಹಿಡ್ತಾ ಬರುತ್ತೆ. ಇದು ಕಾಂಡದ ಗಟ್ಟಿ ಭಾಗವನ್ನ ಪ್ರವೇಶಿಸಿ ಒಳಗಡೆ ಮೊದಲು 1-1.5 ತಿಂಗಳು ಹೊರಗಡೆ ತೊಗಟೆಯ ಅಡಿಯಲ್ಲಿ ಸುತ್ತ ರಂಧ್ರವನ್ನ ಅದು ಕೊರೆಯುತ್ತೆ. ನಂತರದಲ್ಲಿ ಒಳಗಡೆ ಪ್ರವೇಶಿಸಿ ಒಂದು ಸುರಂಗವನ್ನ ಮಾಡ್ಕೊಳುತ್ತೆ. ಅದು ಕಾಫಿಯ ಒಳಭಾಗದಲ್ಲಿರುತ್ತೆ, ಅದನ್ನೆಲ್ಲ ಅದು ಫುಡ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಂಡು ಅದರ ಹಿಕ್ಕಿಯನ್ನ ಎಕ್ಸ್ಕ್ರೀಟವನ್ನ ಹಿಕ್ಕಿಯನ್ನ ಗಟ್ಟಿಯಾಗಿ ಈ ಸುರಂಗದಲ್ಲಿ ತುಂಬಿಬಿಡುತ್ತೆ. ಅಂದ್ರೆ ನಾವು ಹೊರಗಡೆಯಿಂದ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅದು ತುಂಬಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಕಾಂಡದಲ್ಲಿ ಆಹಾರ ನೀರು ಮತ್ತೆ ನಮಗೆ ಪೋಷಕಾಂಶದ ಪೂರೈಕೆಗೆ ಇರುವಂತಹ ಚಾನೆಲ್ಸ್ ಬ್ಲಾಕ್ ಆಗ್ಬಿಡೋದ್ರಿಂದ ಇದರ ಪೂರೈಕೆ ಗಿಡಕ್ಕೆ ಕುಂಠಿತ ಆಗ್ಬಿಡುತ್ತೆ. ಮತ್ತೆ ಗಿಡದ ಬೆಳವಣಿಗೆನು ಕಡಿಮೆ ಆಗಿ ಅದು ಸೊರಗೋಗೋದು ನಮಗೆ ಕಾಣಿಸುತ್ತೆ. ಮತ್ತೆ ಇದರ ಒಂದು ಪರಿಣಾಮ ಏನಾಗಿರುತ್ತೆ ಅಂದ್ರೆ ಸಣ್ಣ ಗಿಡಗಳಲ್ಲಿ ಬೇಗ ಕಾಣಿಸುತ್ತೆ. ಸಣ್ಣ ಗಿಡಗಳು ಅಂತಂದ್ರೆ ಸಾಮಾನ್ಯ 3 ವರ್ಷದ ನಂತರದ ಗಿಡಗಳು ಅಂತ ಅನ್ಕೊಳ್ಳೋಣ. ಅದರಲ್ಲಿ ಬೇಗ ಗಿಡಗಳು ಸಾಯ್ತಾ ಬರುತ್ತೆ, ತಡೆಯುವಷ್ಟು ಶಕ್ತಿ ಇರಲ್ಲ ಅದಕ್ಕೆ. ಮತ್ತೆ ದೊಡ್ಡ ಗಿಡಗಳಲ್ಲಿ ಈ ಕೀಟದ ಹಾವಳಿ ಒಂದ್ ಕೆಲವು ವರ್ಷದವರೆಗೆ ತಡೆಯುತ್ತೆ. ಮತ್ತೆ ನಮಗೆ ಏನ್ ನೋಟಿಸ್ ಮಾಡ್ತೀವಿ ಅಂದ್ರೆ ಜೊಳ್ಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಲ್ಲಿ, ಗಿಡಗಳು ವೀಕ್ ಆಗಿರೋದ್ರಿಂದ. ಸೊ ಈ ರೀತಿ

0: ಇದು ಅದರದ್ದು ಕಂಪ್ಲೀಟ್ ಲಾರ್ವಲ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಈ ಹುಳು ಏನಿದೆ ಆ ಹುಳು ಒಳಗಡೆ ಕಂಪ್ಲೀಟ್ ಆಗಿ ತಿಂದ್ಬಿಟ್ಟು ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆಯಿಂದ ಮತ್ತೆ ಪ್ರೌಢಾವಸ್ಥೆಗೆ ಹೋಗಿ ಒಂಥರ ಸಣ್ಣ ರಂಧ್ರ ಮಾಡಿ ಹೊರಗಡೆ ಬರುತ್ತೆ. ಇದೇ ರೀತಿ ಇದು ಆರಾಟದ ಕಾಲದಲ್ಲಿ ಹೊರಗಡೆ ಬರೋದು ಮತ್ತೆ ಮೊಟ್ಟೆ ಇಡೋದು, ಆ ರೀತಿ ಅದರ ಜೀವನ ಚಕ್ರವನ್ನು ಮುಗಿಸ್ತಾ ಮತ್ತೆ ಹೊಸ ಗಿಡಗಳನ್ನ ಹುಡುಕಿ ನಾಶ ಮಾಡ್ತಾ ಹೋಗ್ತಾ ಇರುತ್ತೆ.
1: ಅಂದ್ರೆ ಇದು ಎಳೆ ಗಿಡಗಳನ್ನ ಬಯಸುತ್ತೋ ಅಥವಾ ಹಳೆ ಗಿಡಗಳನ್ನ ಬಯಸುತ್ತೋ?
0: ಸರ್, ಅದು ದೊಡ್ಡ ಗಿಡಗಳನ್ನೇ ಯೂಶಲಿ ಆ ರೀತಿ ಏನೋ ಇದು ಮಾಡಲ್ಲ, ಅದಕ್ಕೆ ಒಳ್ಳೆ ಆಹಾರವನ್ನ ಸಿಗದೆ ಮುಖ್ಯ ಅದಕ್ಕೆ. ಈಗ ತುಂಬಾ ಪಾಪ್ಯುಲೇಷನ್ ಬಿಲ್ಡಪ್ ಜಾಸ್ತಿ ಇರುವಾಗ ಸಣ್ಣ ಗಿಡಗಳಲ್ಲೂ ಸಹ ನೋಟಿಸ್ ಆಗಿದೆ, ಅದರ ಕಾಂಡದ ದಪ್ಪ

0: ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್ ಅಂತ. ಯಾವುದೇ ಒಂದು ಹುಳು ಆಗ್ಲಿ ಅಥವಾ ಯಾವುದೇ ಜೀವಿ ಆಗ್ಲಿ ಅದರ ಸಂತತಿ ಎಲ್ಲಿ ಬೆಳೆಯುತ್ತೆ ಅದೇ ಅದು ಮೊಟ್ಟೆ ಇಡ್ಲಿಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ಈ ಹುಳನು ಸಹ.
1: ಇನ್ನು ನಮ್ಮ ಕಾಫಿ ಬೆಳೆಗಾರರು ಕಾಫಿ ಬೆಳೆಗೆ ಈ ಬಿಳಿ ಕಾಂಡ ಕೊರಕ ಕೀಟದ ಹಾನಿ ತಗುಲಿದೆ ಅಂತ ಹೇಗೆ ಪತ್ತೆ ಹಚ್ಚಬಹುದು ಅಂತಾರೆ, ಅಂದ್ರೆ ಹಾನಿಯ ಲಕ್ಷಣಗಳು ಏನು ಅಂತೀರಾ?
0: ಈ ಬಿಳಿ ಕಾಂಡ ಕೊರಕದ ಕೀಟ ಬಾಧಿತ ಗಿಡಗಳನ್ನ ನಾವು ಗುರುತಿಸಬೇಕಂದ್ರೆ ಮಾರ್ಚ್ ಅಲ್ಲಿ ಹೂ ಮಳೆ ಮತ್ತು ಮಳೆ ಬಂದ ನಂತರ ಏನಾಗಿರುತ್ತೆ, ಕೀಟ ಬಾಧಿತ ಗಿಡಗಳು ಸೊರಗೋಗಿರೋ ತರ ಕಾಣ್ತಾ ಇರುತ್ತೆ. ಬೇರೆ ಎಲ್ಲಾ ಗಿಡಗಳು ಸ್ವಲ್ಪ ಹಸಿರಾಗಿ ನಾವು ಕಾಣಿಸುವಾಗ ಇದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗ್ತಾ ಇರುತ್ತೆ, ಒಂದು ಸೊರಗಿರೋ ತರ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಎಲೆಗಳು ಮಂಕಾಗಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತೆ ವಿಶೇಷವಾಗಿ ಈ ತುದಿ ಎಲೆಗಳೇನಿರುತ್ತೆ ಅದು ಬಾಗಿರುತ್ತೆ, ಈ ಫ್ಲಾಗಿಂಗ್ ಅಂತೀವಿ ಆ ರೀತಿಬಹುದು. ಮತ್ತೆ ದೊಡ್ಡದಾದ ಗಿಡಗಳಲ್ಲಿ ಜೊಳ್ಳು ಸಹ ಜೊಳ್ಳು ಹೆಚ್ಚಾಗಿ ಸಿಗ್ತಾ ಇರುತ್ತೆ, ಅದರಿಂದ ಸಹ ಗೊತ್ತಾಗುತ್ತೆ.
1: ಮತ್ತೆ ಈ ಹಾನಿ ಬೇರನ್ನು ಕೂಡ ತಲುಪುವ ಸಾಧ್ಯತೆ ಇರುತ್ತ?
0: ಕೆಲವೊಮ್ಮೆ ಹುಲ್ಲು ಅದೊಂದು ತಿಂದು ಹೋಗ್ತಾ ಇದ್ರೆ ಬೇರಿನ ವರೆಗೂ ಹೋಗುವ ಸಾಧ್ಯತೆನೂ ಇರುತ್ತೆ. ಮಣ್ಣಿನೊಳಗೆ ಹೋಗಿರುತ್ತಲ್ಲ ಆ ಕಾಂಡದ ಭಾಗದವರೆಗೂ ರೀಚ್ ಆಗಿರುತ್ತೆ.
1: ಈ ಒಂದು ಕೀಟ ಸಾಕಷ್ಟು ಹಾನಿ ಉಂಟು ಮಾಡೋದಕ್ಕೆ ಕಾರಣ ಆಗುವಂತ ಅಂಶಗಳು ಯಾವ್ಯಾವು ಅಂತೀರಿ
0: ಸರ್? ಇದು ಬಗ್ಗೆ ನಾವು ತಿಳ್ಕೊಂಡಾಗೆ ಇದು ಒಂದು ಪ್ರಖರವಾದ ಒಂದು ಬಿಸಿಲು ಬೆಳಕು ಇರೋ ಒಂದು ವಾತಾವರಣನ ಇಷ್ಟಪಡುತ್ತೆ. ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಅದಕ್ಕೆ ಒಳ್ಳೆ ತಂದುಗೊಂದು ಇರೋ ಅಂತ ಆಗ್ಬೇಕು. ಮತ್ತೆ ಕಾಂಡ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗಿರುತ್ತೆ, ಒಂದು ನಮಗೆ ಮುಖ್ಯ ಕಾಂಡ ಮತ್ತು ದಪ್ಪರೇನ್ ಬೇಕೆಂದು ಅಲ್ಲಿ ಅದನ್ನ ಹೆಚ್ಚಾಗಿ ನಾವು ಇದು ಹಾವಳಿಯನ್ನ ಮಾಡುತ್ತೆ. ಗಿಡದಲ್ಲಿ ಕಸಿ ಚೆನ್ನಾಗಿ ಮಾಡಿರ್ಬೇಕು, ಬುಷ್ ಚೆನ್ನಾಗಿ ಕವರ್ ಆಗಿರ್ಬೇಕು. ಇಲ್ಲಿ ನಮಗೆ ಬುಷ್ ಚೆನ್ನಾಗಿ ಕವರ್ ಆಗಲ್ಲ ಅಲ್ಲಿ ಇದ್ರದ್ದು ಹಾವಳಿ ಸ್ವಲ್ಪ ಹೆಚ್ಚಾಗುತ್ತೆ. ಮತ್ತೆ ವರ್ಷದಲ್ಲಿ ಎರಡು ಬಾರಿ ಇವಾಗ ನಾವು ಎಲೆ ತುಕ್ಕು ರೋಗಕ್ಕೆ ನಿರ್ವಹಣೆಯನ್ನ ಮಾಡ್ಲೇಬೇಕಾಗಿರುತ್ತೆ. ಇಲ್ಲಾಂದ್ರೆ ಎಲೆಗಳೆಲ್ಲ ಉದುರಿರುತ್ತೆ. ಯಾವಾಗ ಎಲೆಗಳೆಲ್ಲ ಉದುರಿರುತ್ತೆ ಕಾಂಡ ಮಾತ್ರ ಉಳ್ಕೊಳ್ಳುತ್ತೆ, ರೆಂಬೆಗಳು ಮಾತ್ರ ಇರುತ್ತೆ, ಗಿಡ ನೀಟಾಗಿ ಎಕ್ಸ್ಪೋಸ್ ಆಗುತ್ತೆ, ಅದು ಸಹ ಒಂದು ಕಾರಣ ಆಗಿರುತ್ತೆ. ಮತ್ತೆ ಗಿಡ ವೀಕ್ ಆಗ್ಬಿಟ್ಟಿರುತ್ತೆ, ಯಾವಾಗ ಎಲೆನೇ ಇರಲ್ಲ, ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ಮಾಡ್ಲಿಕ್ಕೆ ಇರಲ್ಲ, ಆಹಾರ ಸಿಕ್ಕಲ್ಲ, ಪೂರೈಕೆ ಕಮ್ಮಿ ಆಗುತ್ತೆ, ಸೊ ಗಿಡಗಳು ಆಟೋಮೆಟಿಕ್ ಆಗಿ ವೀಕ್ ಆಗಿರುತ್ತೆ. ಮತ್ತೆ ಶೇಡ್ ಕಡಿಮೆ ಇರೋದು, ಎಲ್ಲೆಲ್ಲಿ ನೆರಳು ಕಡಿಮೆ ಇರುತ್ತೆ ಅಂತ ಗಿಡಗಳು ಸಹ ಸ್ವಲ್ಪ ವೀಕ್ ಆಗ್ತಾ ಬಂದಿರ್ತವೆ. ಇದೆಲ್ಲಾನು ಸಹ ಒಂದು ಅಂತ ಹೇಳಕ್ಕಾಗತ್ತೆ, ಒಂದೊಂದು ಸೇರಿ ಕೆಲವೊಂದು ಕಾರಣಗಳಾಗಿರುತ್ತೆ.
1: ಇನ್ನ ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ನಿರ್ವಹಣಾ ಕ್ರಮಗಳು ಏನೇನು ಅಂತೀರಾ
0: ಸರ್? ಮೊದಲನೇ ಅದರ ಜೀವನ ಶೈಲಿಯಲ್ಲಿ ನಾವು ತಿಳ್ಕೊಂಡಾಗೆ ಇದು ಪ್ರಖರವಾದ ಒಂದು ಬಿಸಿಲು ಇದನ್ನೆಲ್ಲ ಇಷ್ಟಪಡೋದ್ರಿಂದ ಮತ್ತೆ ನಾವು ನಮ್ಮ ಕಾಫಿಯನ್ನ ಒಂದು ನೆರಳಿನ ವ್ಯವಸ್ಥೆಯಲ್ಲಿ ಆಧಾರದಲ್ಲಿ ಬೆಳೆಯೋದ್ರಿಂದ ಸಮಗ್ರವಾದ ನೆರಳನ್ನ ನಾವು ನಿರ್ವಹಣೆ ಮಾಡ್ಬೇಕಾಗತ್ತೆ. ಸಮಗ್ರವಾಗಿ ಅಂತಂದ್ರೆ ಎರಡು ಹಂತದ ನೆರಳನ್ನ ಕಾಪಾಡೋದು. ಎರಡು ಹಂತದಲ್ಲಿ ಈಗ ಮಿಶ್ರ ಜಾತಿಯ ನೆರಳಿನ ಮರಗಳನ್ನ ಮೇಲ್ಭಾಗದಲ್ಲಿ, ಮೇಲ್ಭಾಗದ ಹಂತ ಎತ್ತರಕ್ಕೆ ಬೆಳೆಯೋದು ಕಾಡು ಮರಗಳಂತ ನಾವೇನ್ ಹೇಳ್ತೀವಿ ಅಂತಹ ಜಾತಿಯ ಮರಗಳನ್ನ ನೆಡ್ಬೇಕು. ಮತ್ತೆ ಎರಡನೇ ಹಂತದಲ್ಲಿ ತಾತ್ಕಾಲಿಕ ನೆರಳ ಅಲ್ವಾಣ ಮರಗಳನ್ನ ನೆಡ್ಬೇಕಾಗುತ್ತೆ. ಇದರಿಂದ ಏನಾಗುತ್ತಂದ್ರೆ ಎರಡನೇ ಹಂತದ ಮರಗಳನ್ನ ಈಸಿಯಾಗಿ ಯಾವಾಗ ಬೇಕೋ ಆಗ ಒಂದು ಛತ್ರಿ ಆಕಾರದಲ್ಲಿ ಕಡಿಮೆ ಮಾಡ್ಕೋಬಹುದು, ಈಸಿಯಾಗಿ ಅವರು ಒಂದು ಕಪಾತನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ಏಕಜಾತಿಯ ನೆರಳಿನ ಮರಗಳನ್ನೇ ಬೆಳೆಸೋದು ಇತ್ತೀಚಿನ ದಿನಗಳಲ್ಲಿ ಅದು ಗಮನಕ್ಕೆ ಬಂದಿದೆ. ಅದೇನಾಗುತ್ತೆ ಅಂದ್ರೆ ಏಕಜಾತಿಯ ನೆರಳಿನ ಮರಗಳನ್ನೇ ಬೆಳೆಯುತ್ತಾ ಹೋದಾಗ ತೋಟದಲ್ಲಿ ಒಂದು ಸೂಕ್ಷ್ಮ ವಾತಾವರಣ ಮೈಕ್ರೋಕ್ಲೈಮೇಟ್ ಅದು ಹಾಳಾಗ್ತಾ ಹೋಗುತ್ತೆ, ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದು ಒಂದು ಜನದ ಅಭಾವದಿಂದ ಆಗಿ ನುರಿತ ಕೆಲಸಗಾರರ ಅಭಾವದಿಂದ ಮರ ಕಪಾತನ್ನ ಯಾವಾಗ ಸಿಗ್ತಾರೆ ಆಗ ನಾವು ಅಳವಡಿಸ್ಕೊಳ್ಳೋದನ್ನ ಮಾಡ್ತೀವಿ. ಆದ್ರೆ ಬೇಸಿಗೆ ಕಾಲದಲ್ಲಿ ನಾವು ಮರಕಸಿಯನ್ನ ಮಾಡಬಾರದು, ಬಿಸಿಲಿನ ತಾಪ ಹೆಚ್ಚಾಗತ್ತೆ. ಹಾಗಾಗಿ ನಮ್ಗೆ ಏಪ್ರಿಲ್ ಮತ್ತೆ ಮೇ ಅಲ್ಲಿ ಈ ಕೀಟದ ಹಾರಾಟದ ಕಾಲ ಬೇರೆ ಇರುತ್ತೆ, ಅದೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡು ಹಂತದ ನೆರಳನ್ನ ನಾವು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದು ನಮಗೆ 60% ಅಷ್ಟು ಈ ಕೀಟದ ಹಾವಳಿಯನ್ನ
1: ತಡೆಗಟ್ಟುತ್ತೆ. ಸಾಧಾರಣವಾಗಿ ಮೇ ತಿಂಗಳ ಕೊನೆಯಲ್ಲಿ ನೆರಳು ಮರಗಳ ಕಪಾತನ್ನ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ.
0: ಹೌದು ಸರ್, ಹೌದು.
1: ಅಂದ್ರೆ ಮಳೆ ಬಂದ್ಮೇಲೆ ವಾತಾವರಣ ತಂಪಾದ್ಮೇಲೆ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ.
0: ಹೌದು ಸರ್.
1: ಮತ್ತೆ ನಾವು ನೆತ್ತಿ ಬಿಡಿಸುವಾಗ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ? ಅಲ್ಲೂ ಕೂಡ ಹೆಚ್ಚು ಈ ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸಿದಾಗ ಅದು ಕೂಡ ಈ ಕೀಟದ ಹಾವಳಿಗೆ ಕಾರಣ ಆಗ್ಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ?
0: ಹೌದು ಸರ್, ಅದು ಸಹ ನೋಡಿ ಒಂದು ಅವರು ಏನಾಗುತ್ತೆ ಅಂದ್ರೆ ರೋಗ ಮತ್ತೆ ಕೀಟ ಎರಡು ಒಂದು ಬರ್ಲಾರ್ದಂಗೆ ಎರಡನ್ನು ನೋಡಿಕೊಂಡು ಅವರು ಒಂದು ಕಪಾತನ್ನ ನೀಟಾಗಿ ಮಾಡಬೇಕಾಗುತ್ತೆ.

0: ಅದೊಂದು ಕಲೆ, ಆರ್ಟ್ ತರ.
1: ಒಂದು
0: ಕಸಿ ಅನ್ನೋದು ಒಂದು ಆರ್ಟ್ ತರ. ಈಗ ಬೇರೆ ಹಿಂಗೆ ಹೇಳ್ತಾರೆ ಸೈನ್ಸ್ ಇರುತ್ತೆ, ಅದೇ ರೀತಿ ಇದೊಂದು ಆರ್ಟ್ ಅಂತ ನಾವು ಹೇಳ್ಬೋದು. ಅದನ್ನ ನಾವು ನೀಟಾಗಿ ಅವರು ತುಂಬಾ ಜನ ಅವಾಗ ನುರಿತ ಕೆಲಸಗಾರರು ಇರುವಾಗ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ಕಷ್ಟ ಆಗಿರೋದ್ರಿಂದ ಅದು ಸಹ ಎಲ್ಲೋ ಒಂದ್ ಕಡೆ ಕಾರಣ ಅಂತ ಹೇಳ್ಬೋದು.
1: ಡಾಕ್ಟರ್ ಉಮಾ ಅವರೇ, ಮುಖ್ಯವಾಗಿ ಸಸ್ಯ ರೋಗಗಳಿಗೆ ಸಾಕಷ್ಟು ನಿರೋಧಕ ತಳಿಗಳಿದಾವೆ, ಆದರೆ ಈ ಕೀಟಗಳಿಗೂ ಕೂಡ ನಿರೋಧಕ ತಳಿಗಳು ಏನಾದರೂ ಬಂದಿದಾವ, ವಿಶೇಷವಾಗಿ ಈ ಕಾಫಿ ಬಿಳಿ ಕಾಂಡಕೊರಕರ ಕೀಟದ ವಿರುದ್ಧ?
0: ಹೌದು ಸರಿ, ಇದು ಸಹ ಬಹಳ ವರ್ಷದಿಂದ ಒಂದು ಸಂಶೋಧನಾ ನಡೀತಾ ಇತ್ತು. ಈಗ 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಸೆಂಟನರಿ ಸೆಲೆಬ್ರೇಷನ್ಸ್ ಅಲ್ಲಿ ರಿಲೀಸ್ ಆಗಿದೆ. ಅದರ ತಳಿಯ ಹೆಸರು CCRI ಸುರಕ್ಷಾ ಅಂತ ಹೇಳಿ, S4595, ಅದಕ್ಕೆ ಹೆಸರಿಟ್ಟಿದ್ದಾರೆ CCRI ಸುರಕ್ಷಾ ಅಂತ ಹೇಳಿ. ಅದು ವೈಟ್ ಸ್ಟೆಮ್ ಬೋರರ್ ಗೆ ರೋಗ ನಿರೋಧಕತೆಯನ್ನ ಹೊಂದಿದೆ. ಯಾರಿಗೆಲ್ಲ ಇಷ್ಟೇ ಇದೆ, ಎಲ್ಲಿ ತುಂಬಾ ಇನ್ಫೆಸ್ಟೇಷನ್ ಇದೆ, ಹೈ ಲೆವೆಲ್ ಇನ್ಫೆಸ್ಟೇಷನ್ ಇದೆ, ವೈಟ್ ಸ್ಟೆಮ್ ಬೋರರ್ ಇನ್ಫೆಸ್ಟೇಷನ್ ಇದೆ, ಅಂತವರು ಈ ವೆರೈಟಿಯನ್ನ ಮುಂಚಿತವಾಗಿ ರೋಗ ನಿರೋಧಕ ತಳಿಯನ್ನ ಬುಕ್ ಮಾಡಿಕೊಂಡು ಪಡಿಬಹುದಾಗಿದೆ. ಸೆಪ್ಟೆಂಬರ್ ಅಲ್ಲಿ ನಮ್ದು ಸೀಡ್ ಕಾಫಿ ಬುಕ್ಕಿಂಗ್ ನೋಟಿಸ್ ಬರುತ್ತೆ, ಆ ಟೈಮ್ ಅಲ್ಲಿ ಅವರು CCRI ಬುಕ್ ಮಾಡಿಕೊಂಡು ಈ ತಳಿಯನ್ನ ಪಡ್ಕೋಬಹುದಾಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಹೊರಗಡೆಯ ನರ್ಸರಿಗಳಲ್ಲಿ ದಯವಿಟ್ಟು ತಗೋಬಾರ್ದು, ಯಾಕಂದ್ರೆ ಇದು ಈಗ ರಿಲೀಸ್ ಆಗಿರೋದ್ರಿಂದ ಕೆಲವೊಮ್ಮೆ ಮೋಸ ಹೋಗೋದು ಚಾನ್ಸಸ್ ಜಾಸ್ತಿ ಆಗಿರುತ್ತೆ.
1: ಅಂದ್ರೆ ತಾವು ಹೇಳೋದು ಈ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಕೇಂದ್ರಗಳಿಂದಲೇ ಈ ಸುರಕ್ಷಾ ತಳಿಯ ಬೀಜಗಳನ್ನು ಪಡಿಬೇಕಾಗುತ್ತೆ ಅಂತೀರಾ? ಅಂದ್ರೆ ಈಗ ಈ ಸುರಕ್ಷಾ ತಳಿ ಅಂತ ತಾವು ಹೇಳಿದ್ರಲ್ಲ, ಇದರ ವಿಶೇಷತೆ ಏನು ಅಂತೀರಾ? ಅಂತ ನಿರೋಧಕ ಶಕ್ತಿ ಕೊಡುವಂತ ಗುಣ ಏನು ಇದ್ರದ್ದು ಅಂತೀರಿ?
0: ಇದೇನು ಡಿರೈವ್ ಮಾಡಿದ್ದಾರೆ, ಈಗ ಪ್ರಾಸೆಸ್ ಏನಿತ್ತು, ಸೆಲೆಕ್ಷನ್ 11 ಮತ್ತೆ HDT ಅಂತ ಹೇಳಿ, ಇದು ಮುಂಚಿತವಾಗಿನಿಂದ ಸೆಲೆಕ್ಷನ್ 11 ಅಲ್ಲಿ ಸಹ ನಮಗೆ ಅದರ ಹಾವಳಿ ಕಡಿಮೆ ಇತ್ತು ಮತ್ತೆ HDT, ಹಾಗಾಗಿ ಅದರಿಂದ ಬಂದಿರುವಂತಹ ತಳಿಯೇ ಈ CCRI ಸುರಕ್ಷಾ. ಅದನ್ನ ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಹೇಳಿ ಎಲ್ಲಾ ಕಡೆ ಅದನ್ನ ಬಹಳ ವರ್ಷಗಳಿಂದ ಟ್ರಯಲ್ ಮಾಡಿ ನೋಡಿ, ನಂತರದಲ್ಲಿ ವೈಟ್ ಸ್ಟೆಮ್ ಬೋರರ್ ಇನ್ಫೆಸ್ಟೇಷನ್ ಲೆವೆಲ್ ಇದರ ಮೇಲೆ ಬಹಳ ಕಡಿಮೆ ಇದೆ, ಅದರ ಪರ್ಸೆಂಟೇಜ್ ನಾವು ನೋಡುವಾಗ ಅದು ಒಳಗಡೆ ಮೊಟ್ಟೆ ಇಡುತ್ತೆ ಬಟ್ ಒಳಗಡೆ ಹೋಗಿ ಅದರ ಲಾರ್ವಾ ಸರ್ವೈವ್ ಆಗ್ತಾ ಇಲ್ಲ. ಮತ್ತೆ ಅದು ಅದರ ಕಾರಣ ಏನು ಅಂತ ಹೇಳಿ ಬಯೋಕೆಮಿಕಲ್ ಸ್ಟಡೀಸ್ ಅನ್ನ ಇನ್ನು ಮಾಡ್ತಾ ಇದ್ದಾರೆ. ಇದರದ್ದು ಉತ್ತಮ ಒಂದು ಫಲಿತಾಂಶವನ್ನ ನಾವು ನೋಡಿದ್ದೇವೆ. ಮತ್ತೆ ಇದು ಹಾಕಿದೀನಿ ಅಂತ ಹೇಳಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕೋದು ಅದೆಲ್ಲ ಆಗಲ್ಲ. ಹೇಗೆ ನಾವು ಅರೇಬಿಕಾ ತಳಿಯನ್ನ 1000 ಮೀಟರ್ ಇದರಲ್ಲಿ ನಾವು ಎಬೋ ಹಾಕ್ತೀವಿ, ಅದೇ ರೀತಿ ಗಿಡಗಳನ್ನ ಬೆಳೆಸಬೇಕು. ಒಂದು ಎಲಿವೇಶನ್ ಬಹಳ ಮುಖ್ಯ, ಮತ್ತೆ ಶೇಡ್ ಸಹ ಕೊಡಬೇಕು. ಈ ನಿರೋಧಕ ಇದನ್ನ ಹಾಕಿದೆ ಅಂತ ಹೇಳಿ ಎಲ್ಲಿ ಬೇಕಂದ್ರೆ ಅಲ್ಲಿ ನಾವು ಹಾಕ್ಲಿಕ್ಕೆ ಆಗಲ್ಲ. ನಾವ್ ಏನು ಅರೇಬಿಕಾ ಗಿಡಗಳಿಗೆ ಫಾಲೋ ಮಾಡ್ತೀವಿ ಇದು ಟಾಲ್ ವೆರೈಟಿಗೆ ಬರುತ್ತೆ, ಅದೇ ರೀತಿ ಅವರು ಎಲಿವೇಷನ್ ಪ್ರಾಕ್ಟೀಸಸ್ ನ ಸೇಮ್ ಫಾಲೋ ಮಾಡ್ಬೇಕಾಗತ್ತೆ.
1: ಸಾಧಾರಣವಾಗಿ ತಾವು ಬಿಳಿ ಕಾಂಡಕೊರಕ ಕೀಟದ ಬಾಧೆಗೆ ಒಳಗಾಗಿರುವಂತ ಗಿಡಗಳನ್ನ ಗುರುತಿಸಿ ಕೀಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತಲೇ ಇರ್ತೀರಾ, ಇದನ್ನ ಹೇಗ್ ಮಾಡೋದು ಅಂತೀರಾ?
0: ಕೀಟ ಪೀಡಿತ ಗಿಡಗಳಲ್ಲಿ ಈ ಕೀಟ ಹೊರಗಡೆ ಬಂದು ಪುನಃ ಹೊಸ ಗಿಡಗಳಿಗೆ ಹೋಗೋದ್ರಿಂದ ನಾವು ಅದನ್ನ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ಮುಂಚಿತವಾಗಿಯೇ ಹುಡುಕಿ ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ಕೆಳಗಡೆಗೆ ಅವರು ಭೂಮಿಯಿಂದ ಒಂದು 9 ಅಡಿ ಮೇಲೆ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡುವಾಗ ಅದು ಡೀಪ್ ಆಗಿ ಒಳಗಡೆ ಡ್ಯಾಮೇಜ್ ಆಗಿಲ್ಲ, ಬಿಳಿ ಕಂಡಕೊರಕದ ಸುರಂಗ ಕಾಣ್ತಾ ಇಲ್ಲ ಅಂತ ಆದ್ರೆ ಅಂತ ಗಿಡಗಳನ್ನ ಕಾಲರ್ ಪ್ರೂನಿಂಗ್ ಅಂತೀವಿ, ಅಂದ್ರೆ ಅಲ್ಲೇ ಪ್ರೂನ್ ಮಾಡಿದ್ರೆ ಮತ್ತೆ ಕಂಬ ಚಿಗುರು ಬಂದು ಆ ಗಿಡಗಳಲ್ಲಿ ಮತ್ತೆ ನಾವು ಫಸಲನ್ನ ಪಡೆಯುವುದು. ಇಲ್ಲ ಅದು ಒಳಗಡೆ ಡೀಪ್ ಆಗಿ ಹೋಗಿದೆ ಅಂತ ಅಂದ್ರೆ ಅಂತ ಗಿಡಗಳನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಈ ಕಿತ್ತು ಹಾಕಿದ ಗಿಡಗಳನ್ನ ನಾವು ನಾಶ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ, ಸುಟ್ಟು ಹಾಕ್ಬೇಕು ಇಲ್ಲ 10 ದಿನಗಳಲ್ಲಿ ನೀರಿನಲ್ಲಿ ಮುಳುಗಿಸಿಟ್ಟು ಪುನಃ ಬಳಸ್ಕೋಬೇಕಂದ್ರೆ ಬಳಸ್ಕೋಬಹುದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ನಾನ್ ಓವೆನ್ ಪಟ್ಟಿ ಸಿಗುತ್ತೆ, ಇದನ್ನ ಡೌಟ್ ಇರೋಂಥದ್ದು ಯಾವ್ಯಾವ ಗಿಡಗಳಿಗೆ ನಮ್ಗೆ ಗುರ್ತಕ್ ಆಗ್ತಾ ಇಲ್ಲ ಇದು ಇನ್ಫೆಸ್ಟೆಡ್ ಆಗಿದೆಯೋ ಇಲ್ವೋ ಅಂತ. ಮತ್ತೆ ಕೆಲವು ಕಡಿಮೆ ಇನ್ಫೆಸ್ಟೇಷನ್ ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ನ ತೋರಿಸ್ತಾ ಇರುತ್ತೆ, ಇವಾಗಿನ ಹೊಸ ಹಂತದಲ್ಲಿ ಇರೋ ತರ ಕಾಣಿಸ್ತಾ ಇರುತ್ತೆ ನಮ್ಗೆ, ಕಳೆದ ವರ್ಷ ಅದು ಚೆನ್ನಾಗಿತ್ತು ಇವಾಗ ಯಾಕೋ ಅನ್ನಿಸ್ತಿದೆ ಅಂತ. ಅಂತ ಗಿಡಗಳನ್ನ ನಾವು ಇಳುವರಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಕೆಲವೊಂದು, ಆಗ ನಮಗೆ ಡೌಟ್ ಇರುವಂತದ್ದನ್ನ ತೆಗೀಬೇಲೆ ಈ ನಾನೋವನ್ ಪಟ್ಟಿಯಿಂದ ಸುತ್ತಬಹುದು. ಅಂದ್ರೆ ಈ ಗಿಡಗಳನ್ನ ನಾವು ಕೆಳಗಡೆಯಿಂದ ಪ್ರಧಾನ ಕಾಂಡ ಮತ್ತು ದಪ್ಪ ರೆಂಬೆಗಳನ್ನು ಇಲ್ಲೂ ಸಂದು ಬರ್ದಂಗೆ ಸುರುಳಿ ಸುರುಳಿಯಾಗಿ ಸುತ್ತಬೇಕು. ಈ ಪ್ರೌಢ ಕೀಟ ಇದ್ರೆ ಒಳಗಡೆ ಹೊರಗಡೆ ಬರುವ ರಂಧ್ರದಲ್ಲೇ ಸತ್ತೋಗುತ್ತೆ. ಅವಾಗ ಕಡಿಮೆ ಏನಾದ್ರೂ ಅದರಲ್ಲಿ ಒಳಗಡೆ ಒಂದೋ ಎರಡೋ ಹುಳ ಅಷ್ಟೇ ಇತ್ತು ಅಂತ ಅಂದ್ರೆ ಈ ಗಿಡಗಳು ಮೊದಲನೇದಾಗಿ ಕೀಟ ಹರಡುವಿಕೆಯನ್ನ ತಡೆಯುತ್ತೆ, ಎರಡನೇದೇನಂದ್ರೆ ಈ ಗಿಡ ಚೇತರಿಸ್ಕೊಳ್ಳುತ್ತೆ, ಮತ್ತೆ ನಮಗೆ ಆ ವರ್ಷದ ಹಣ್ಣನ್ನು ಸಹ ಕುಯ್ಕೋಬಹುದು, ಮತ್ತೆ ಚೇತರಿಕೆ ಸಹ ಕಾಣುತ್ತೆ. ಬರೋ ವರ್ಷಕ್ಕೆ ನಮಗೆ ಗೊತ್ತಾಗುತ್ತೆ ಈ ಗಿಡದಲ್ಲಿ ಚೆನ್ನಾಗಿದೆ.

0: ರಿಕವರ್ ಆಗಿದಾನ ಅಂತ.
1: ಹ್ಮ್
0: ಮತ್ತೆ ಅದೇ ರೀತಿ ನಾವು ಬಿಡ್ತಾ ಹೋದ್ರೆ ಇದು ಸುಮಾರು ಒಂದು 7 ರಿಂದ 8 ವರ್ಷವರೆಗೂ ಸುತ್ತಿರುವಂತಹ ಪಟ್ಟಿಗಳು ಏನೂ ಆಗಿಲ್ಲ. ಮತ್ತೆ ಚೆನ್ನಾಗಾಯ್ತು ಅಂತ ಅಂದ್ರೆ ಅದನ್ನ ಪುನಃ ಅವರು ನೆಕ್ಸ್ಟ್ ಬೇರೆ ಸ್ವಲ್ಪ ಸ್ವಲ್ಪ ಅದೇ ರೀತಿ ಬೇರೆದಕ್ಕೆ ಮಾಡ್ತಾ ಹೋಗ್ಬೋದು. ಇದು ಕೇವಲ ಕೀಟಬಾಧಿತ ಮತ್ತೆ ಡೌಟೆಡ್ ಪ್ಲಾನ್ ಏನಿರುತ್ತೆ, ಮತ್ತೆ ಎಲ್ಲೆಲ್ಲಿ ಜಾಸ್ತಿ ಇವಾಗ ಶೇಡ್ ರಿಮೂವ್ ಮಾಡಿರ್ಬೋದು, ಸಡನ್ ಆಗಿ ಅಲ್ಲಿ ಶೇಡ್ ಬೆಳ್ಸಕ್ ಆಗಲ್ಲ ಅಂತ ಕಡೆ ಎಲ್ಲ ಅವರು ಸ್ಲೋ ಆಗಿ ಅಡಾಪ್ಟ್ ಮಾಡ್ತಾ ಬರ್ಬೋದು.
1: ಅಂದ್ರೆ ಈ ನಾನೋವನ್ ಬಟ್ಟೆ ಅಂತ ತಾವು ಹೇಳಿದ್ರಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತೀರಾ?
0: ಅವರು ಹೇಳಿದ್ರೆ ಯಾವ್ದೆಲ್ಲ ಸಂಶೋಧನಾ ಕೇಂದ್ರ ಅಥವಾ ಲಯೇಷನ್ ಆಫೀಸರ್ಸ್ ಇದೆ, ಎಕ್ಸ್ಟೆನ್ಷನ್ ಆಫೀಸರ್ಸ್, ಅಲ್ಲಿ ಬಂದ್ರೆ ನಾವು ಅವ್ರದ ಅಡ್ರೆಸ್ ಗಳನ್ನ ಕೊಡ್ತೀವಿ. ಮತ್ತೆ ಕೆಲವೊಂದು ಅಂಗಡಿಗಳು ಸಹ ಇದೆ ಸರ್, ನಮ್ಮ ಎಕ್ಸ್ಟೆನ್ಷನ್ ಆಫೀಸಿಗೆ ಹೋದ್ರೆ ಆ ಮಾಹಿತಿಯನ್ನ ಅವರು ಪಡ್ಕೋಬಹುದಾಗಿದೆ.
1: ಅಂದ್ರೆ ಬುಡದಿಂದ ಮುಖ್ಯ ಕಾಂಡ ಮತ್ತೆ ಪ್ರಾಥಮಿಕ ರೆಂಬೆಗಳಿಗೆ ಸುತ್ತಬೇಕಾಗತ್ತೆ ಇದನ್ನ.
0: ಹೌದು ಸರ್.
1: ಇನ್ನು ಮುಖ್ಯವಾಗಿ ನಾವು ಆರೋಗ್ಯಕರ ಗಿಡಗಳನ್ನ ಹೇಗೆ ಕಾಪಾಡ್ಕೊಳ್ಳೋದು, ಅವುಗಳ ನಿರ್ವಹಣೆ ಹೇಗೆ ಅಂತೀರಾ?
0: ಮೊದಲೇ ನಾವು ತಿಳ್ಕೊಂಡಿರೋ ಹಾಗೆ ಮೊಟ್ಟೆಯನ್ನ ತೊಗಟೆಯ ಸಂದುಗೊಂದುಗಳಲ್ಲೇ ಇದು ಹೆಚ್ಚಾಗಿ ಇಡುತ್ತೆ. ಹುಳಗಳು ನಮಗೆ ಬಿಳಿಕಾಂಡ ಕೊರಕದ ಜೀವನ ಚಕ್ರದಲ್ಲಿ ಒಂದು ದುರ್ಬಲ ಹಂತಗಳು ಅಂತ ಹೇಳ್ಬೋದು. ಅದು ಕಾಣಿಸೋದು ಅಥವಾ ಸಿಗೋದು ಎರಡು, ಒಂದು ಕೀಟಗಳನ್ನ ಅಪರೂಪಕ್ಕೆ ಅದು ಹೊರಗಡೆ ಹಾರಾಡ್ತಾ ಇರುತ್ತೆ, ಅವಾಗ ನಾವೇನಾದ್ರೂ ಮಾಡ್ಬೇಕು. ಇನ್ನೊಂದು ಈ ಮೊಟ್ಟೆ ಇಡ್ಲಾರ್ದಂಗೆ ತಡಿಬೇಕು, ಮತ್ತೆ ಈ ಮರಿ ಹುಳುವಿನ ಹಂತದಲ್ಲೇ ನಾವು ನಾಶ ಮಾಡ್ಬೇಕು, ಇಲ್ಲ ಒಂದ್ಸಲ ಅದು ಒಳಗೋದ್ರೆ ತುಂಬಾ ಕಷ್ಟ. ಹಾಗಾಗಿ ನಾವಿವಾಗ ಮೊಟ್ಟೆ ಇಡಲಾರ್ದಂಗೆ ನಾವು ಮಾಡುವಂತ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ತೆಂಗಿನ ನಾರಿನ ಒಂದು ಕೈಗವಸ ಸಿಗುತ್ತೆ, ಅದರಿಂದ ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳನ್ನ ತೊಗಟೆಯನ್ನ ಉಜ್ಜೋದು ಅಂದ್ರೆ ಸ್ವಲ್ಪ ನಯಗೊಳಿಸೋದು, ತುಂಬಾ ಡೀಪ್ ಆಗಿ ಯಾವುದೇ ಕಾರಣಕ್ಕೂ ಸೈಡ್ಗೆ ಹೋಗ್ಬಾರ್ದು. ಮತ್ತೆ ಬೇಗ ಆಗ್ಲಿ ಸುಲಭವಾಗಿ ಅಂತ ಹೇಳಿ ಯಾವ್ದಾದ್ರು ಒಂದು ಮೆಟಲ್ ಇದನ್ನೆಲ್ಲ ಬಳಸ್ಬಾರ್ದು, ಉಜ್ಜ್ಲಿಕ್ಕೆ ಹರಿತವಾದ ಉಪಕರಣಗಳನ್ನ ಬಳಸ್ಬಾರ್ದು, ಇದರಿಂದ ಗಿಡಕ್ಕೆ ಹಾನಿಯಾಗ ಸಾಧ್ಯತೆ ಇರುತ್ತದೆ. ಒಂದು ತೊಗಟೆ ಭಾಗ ಹೋಗೋ ರೀತಿ ಮಾತ್ರ ಉಜ್ಜಿ ಅದನ್ನ ನಯಗೊಳಿಸ್ಬೇಕು. ಇದರಿಂದ ಏನಾಗತ್ತಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಜಾಗ ಇರಲ್ಲ, ಹಾಗಾಗಿ 70% ಅಷ್ಟು ನಿರ್ವಹಣೆಯನ್ನ ಪಡಿಬಹುದಾಗಿದೆ. ಮತ್ತೆ ಇದನ್ನ ಮಾಡ್ಲಿಕ್ಕೆ ಏಪ್ರಿಲ್ ಅಲ್ಲಿ ನಾವು ಮಾಡ್ಬೋದು, ಮತ್ತೆ ಇಲ್ಲ ನಮಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅಕ್ಟೋಬರ್ ಮಧ್ಯಭಾಗದಲ್ಲಿ ಮಳೆ ಬಂದ ನಂತರ ಏನು ಸ್ವಲ್ಪ ಡ್ರೈ ಆಗಿರುತ್ತೆ ಅವಾಗ ಒಮ್ಮೆ ಮಾಡಿದ್ರೆ ಇದು ಆಲ್ಮೋಸ್ಟ್ 1-1.5 ವರ್ಷವರೆಗೂ ಯಾವುದೇ ಒಂದು ಕ್ರಮವನ್ನ ಮಾಡೋದು ಬೇಕಾಗುತ್ತೆ. ಮತ್ತೆ ಇದಲ್ದಲ್ಲೇನೆ ಮೊದ್ಲು ನಾವು ಹೇಳ್ತಾ ಇದ್ವಿ ಸುಣ್ಣದ ಲೇಪನವನ್ನ ಮಾಡುವುದು, ಅದು ಏನಾಗ್ತಾ ಇತ್ತು ಅದನ್ನ ಅಳವಡಿಸಕ್ಕೆ ಸ್ವಲ್ಪ ಎಕರೆ ಇರೋರಿಗೆ ಈಸಿ ಆಗ್ತಾ ಇತ್ತು, ಜಾಸ್ತಿ ಎಕರೆ ಇರೋರಿಗೆ ಅದು ನಮಗೆ ಲೇಬರ್ ಪ್ರಾಬ್ಲಮ್ ಇದೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಾವು ಅದಕ್ಕೆ ಸುಣ್ಣದ ಲೇಪನವನ್ನ ಈಸಿ ಮಾಡ್ಲಿಕ್ಕೆ ಸಿಂಪರಣ ಮಾಡುವ ಒಂದು ಕ್ರಮವನ್ನ ಸ್ಪ್ರೇಯಬಲ್ ಲೈಮ್ ಅಂತ ಹೇಳ್ಬೋದು, ಅದ ಸಹ ಒಂದು ಮೆಥಡಾಲಜಿಯನ್ನ ಕಂಡಿಡ್ದೇ ಇದ್ದೇವೆ. ಅದು ಹೇಗೆ ಅಂತ ಅಂದ್ರೆ 10% ಸುಣ್ಣ, ಮೊದಲೇ ನಾವೇನ್ ಹೇಳ್ತಿದ್ವಿ ಅದೇ 20 kg ಸಿಂಪಡಣಾ ಸುಣ್ಣವನ್ನ 200 ml ಒಂದು ಹರಡುವ ದ್ರಾವಣ ಅಂದ್ರೆ ಸ್ಪ್ರೆಡ್ಡರ್ ಅಂತ ನಾವು ಹೇಳ್ಬೋದು, ಆ ದ್ರಾವಣ ಒಂದು ಸಿಲ್ವೆಟ್ ಅಂತ ಸಿಗುತ್ತೆ ಅಥವಾ ಫಿಲ್ವೆಟ್ ಅಂತ ಸಿಗುತ್ತೆ, ಇದನ್ನ 200 ml ನೀರಿಗೆ ಮತ್ತೆ ಡಿಡಿಎಲ್ ಫೆವಿಕಾಲ್ ಸಿಗುತ್ತೆ 200 ml ಡಿಡಿಎಲ್ ಫೆವಿಕಾಲ್, ಈ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಯಾವುದೇ ಸ್ಪ್ರೇಯರ್ ಅಲ್ಲಿ ಅವರು ಸ್ಪ್ರೇ ಮಾಡಬಹುದಾಗಿದೆ. ಇದರಿಂದ ಏನಾಗಿದೆ, ಯಂತ್ರದ ಸ್ಪ್ರೇಯರ್ ಅಲ್ಲಿ ಅವ್ರು ಸಿಂಪಡಿಸುವಾಗ ನಾಜಲ್ಗಳು ಕಟ್ಟಿಕೊಳ್ಳುವುದಿಲ್ಲ, ಮೊದಲು ನಾಜಲ್ ಬ್ಲಾಕ್ ಆಗ್ಬಿಡುತ್ತೆ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಈಗ ಈ ರೀತಿ ಮಾಡೋದ್ರಿಂದ ನಾಜಲ್ ಕಟ್ಟಿಕೊಳ್ಳುವುದಿಲ್ಲ, ಮತ್ತೆ ಹೆಚ್ಚಿನ ಒಂದು ಜಾಗವನ್ನ ಅವರು ನುರಿತ ಕಾರ್ಮಿಕ ಹೆಚ್ಚಿನ ಎಕರೆಗಳಿಗೆ ಕವರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದನ್ನ ಸಿಂಪಡಣೆ ಮಾಡುವಾಗ ಅವ್ರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಒಂದು ಮುಖ್ಯ ಕಾಂಡ ಮತ್ತೆ ದಪ್ಪ ರೆಂಬೆಗಳ ಮೇಲೆ ನೀಟಾಗಿ ಅವರು ಸಿಂಪಡಣೆ ಮಾಡ್ತಾ ಬರ್ಬೇಕು. ಆಗ ಸೊಂದಗೊಂದೆಲ್ಲ ಮುಚ್ಚಿ ಈ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ ಇರಲ್ಲ, ಸಪೋಸ್ ಇಟ್ಟಿದ್ರು ಸಹ ಅದು ಸತ್ತೋಗುತ್ತೆ.
1: ಇದು ಒಂದು ಕ್ರಮ. ಇದು
0: ಹೌದು ಸರ್, ಈ ಎರಡೂ ಕ್ರಮಗಳು ಬಹಳ ಉಪಯುಕ್ತವಾಗಿದೆ. ಮತ್ತೆ ರಾಸಾಯನಿಕ ಸಿಂಪಡಣೆಗಿಂತ ಈ ಎರಡೂ ಕ್ರಮಗಳು ಬಹಳಷ್ಟು ಉತ್ತಮವಾದ ಫಲಿತಾಂಶವನ್ನ ಕೊಟ್ಟಿದೆ, ಮತ್ತೆ ಬಹಳಷ್ಟು ಬೆಳೆಗಾರರು ಇದನ್ನ ಅಳವಡಿಸಿ ಅವರು ಹೇಳ್ತಾ ಇದಾರೆ ಅದು ಈ ಎರಡೂ ಕ್ರಮಗಳು ಉತ್ತಮವಾಗಿ ಅಂದ್ರೆ ಅವರ ತೋಟಕ್ಕೆ ಅವರೇ ವಿಜ್ಞಾನಿಯಾಗಿರ್ತಾರೆ, ಯಾವ ಬ್ಲಾಕ್ ಅಲ್ಲಿ ಯಾವ ತಾಕುಗಳಲ್ಲಿ ಏನ್ ಮಾಡ್ಬೇಕು, ಈಗ ನಾವೇನೆಲ್ಲ ಹೇಳಿದ್ವಿ ಅದನ್ನ ಯಾವ್ದನ್ನ ಅಳವಡಿಸ್ಕೋಬೇಕು ಅನ್ನುವ ಚಿಂತನೆಯನ್ನ ಅವ್ರು ಮಾಡಿ ಅಳವಡಿಸಿದ್ರೆ ಸಮಗ್ರವಾಗಿ ಎಲ್ಲವನ್ನು ಸೇರಿಸಿ ಮಾಡುವಾಗ ಖಂಡಿತ ಅವರಿಗೆ ಹತೋಟಿ ಸಿಗುವ ಸಾಧ್ಯತೆ ಇರುತ್ತೆ. ಇದ ಕೊನೆಯದಾಗಿ ಅವರು ರಾಸಾಯನಿಕ ಸಿಂಪಡಣೆಯನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತ ನಾನು ಬಯಸ್ತೀನಿ. ಅದಕ್ಕೆ ಎರಡು ಕೆಮಿಕಲ್ ಅನ್ನ ರಾಸಾಯನಿಕ ಬಳಕೆಯನ್ನ ಹೇಳ್ಬೋದು, ಬಟ್ ಇದೆಲ್ಲವನ್ನ ಮಾಡಿದ್ರೆ ಅವರಿಗೆ ರಾಸಾಯನಿಕದ ಉಪಯೋಗದ ಅವಶ್ಯಕತೆ ಇರಲ್ಲ, ಆದ್ರೂ ಸಹ ತಿಳಿಸಿ ಅಂದ್ರೆ ನಾನು ಅದನ್ನ

0: ಮಾಡ್ತೀನಿ.
1: ಪ್ರೌಢ ಕೀಟಗಳನ್ನು ಆಕರ್ಷಿಸೋದಕ್ಕೆ ಈ ಲಿಂಗಾಕರ್ಷಕ ಬಲೆಗಳು ಅಂತಾರಲ್ಲ, ಅವುಗಳ ಬಳಕೆನೂ ಏನಾದರೂ ಇದೆಯಾ ಇಲ್ಲಿ?
0: ಹೌದು ಸರ್, ಈ ಮೋಹಕ ಲಿಂಗಾಕರ್ಷಕ ಬಲೆಗಳು ಸಹ ಇಲ್ಲಿ ಇದೆ. ಕ್ರಾಸ್ ವೇನ್ ಫೆರಮೋನ್ ಟ್ರ್ಯಾಪ್ ಅಂತ ನಾವು ಹೇಳ್ತೀವಿ. ಇದು ಎಕರೆಗೆ 10 ಏಪ್ರಿಲ್ ಮೊದಲನೇ ವಾರದಲ್ಲೇನೆ ಅವ್ರು ಹಾಕ್ಬಿಡ್ಬೇಕು, ಅಂದ್ರೆ ಮಾರ್ಚ್ ಎಂಡಲ್ಲೇ ಅವ್ರು ರೆಡಿ ಇರಬೇಕು, ಮತ್ತೆ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾಗದಲ್ಲೇನೆ ಇದನ್ನ ಎಕರೆಗೆ 10 ಅವ್ರು ಹಾಕ್ಬೇಕು. ಎಲ್ಲಿ ಕೀಟ ಸಾಂದ್ರತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಪ್ರದೇಶಗಳಲ್ಲಿ ಮಾತ್ರ ಅದನ್ನ ಹಾಕಿದ್ರೆ ಅವರು ಸಾಕಾಗುತ್ತೆ.
1: ಅಂದ್ರೆ ಯಾವ ಕೀಟಗಳು ಬಂದು ಬೀಳ್ತವೆ ಇದಕ್ಕೆ ಅಂತೀರಿ?
0: ಇದಕ್ಕೆ ಪ್ರೌಢ ಹೆಣ್ಣು ಕೀಟಗಳು ಹೆಚ್ಚಾಗಿ ಬಂದು ಬೀಳುತ್ತೆ.
1: ಕೀಟಗಳನ್ನ ಸಿಂಪರಣೆ ಮಾಡೋದಾದ್ರೆ ಏನ್ ಮಾಡಬಹುದು ಅಂತೀರಿ?
0: ಸರ್, ರಾಸಾಯನಿಕ ಸಿಂಪರಣೆಯನ್ನ ಅವರು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಫೆಂಟೋ 8 ಅಂತ ಹೇಳಿ 50 EC ಅದು ಸಿಗುತ್ತೆ, ಅಥವಾ ಸಿಪ್ರೋನಿಲ್ ಅಂತ 5 SC. ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು 400 ಮಿಲಿ 200 ಲೀಟರ್ ಬ್ಯಾರಲ್ಗೆ ಯಾವ್ದಾದ್ರು ಒಂದು 200 ಮಿಲಿ ಅಂಟು ದ್ರಾವಣದೊಂದಿಗೆ ಅವರು ಯಾವುದೇ ಕಾರಣಕ್ಕೂ ಬೇರೆ ಇದಕ್ಕೆ ಬೀಳಬಾರದು. ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳಿಗೆ ಮಾತ್ರ ಬೀಳುವ ಹಾಗೆ ಅವರು ಸಿಂಪಡಣೆಯನ್ನ ಮಾಡ್ಕೊಳ್ಬಹುದು. ಅವರು ಏಪ್ರಿಲ್ ತಿಂಗಳ 2 ಮಾಡುವುದು ಉತ್ತಮವಾಗಿದೆ. ಆದಷ್ಟು ಅವರು ರಾಸಾಯನಿಕದ ಬಳಕೆಯನ್ನ ಅಕ್ಟೋಬರ್ 2 ವಿಂಟರ್ ಫ್ಲೈಟ್ ಸೀಸನ್ ಚಳಿಗಾಲದ ಹಾರಾಟದ ಕಾಲದಲ್ಲಿ ಅವಾಯ್ಡ್ ಮಾಡೋದು ಉತ್ತಮ. ಯಾಕೆ ಅಂದ್ರೆ ಕ್ರಾಪ್ ಇರುತ್ತೆ ಆ ಟೈಮಲ್ಲಿ, ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಮೊದಲ ಮತ್ತು 2 ಇದನ್ನ ಅವರು ಮುಖ್ಯ ಕಾಂಡ ಮತ್ತು ದಪ್ಪ ಕೆಂಬೆಗಳಿಗೆ ಮಾತ್ರ ಸಿಂಪಡಣೆ ಆಗುವ ರೀತಿ ನೋಡಿಕೊಂಡು ಮಾಡುವುದು ಉತ್ತಮ ಆಗಿದೆ.
1: ಅಂದ್ರೆ ಒಂದ್ ಬ್ಯಾರಲ್ ನೀರು ಅಂದ್ರೆ 200 ಲೀಟರ್ ನೀರಿಗೆ 400 ಮಿಲಿಲೀಟರ್ ನಷ್ಟು ಬೆರೆಸ್ಕೋಬೇಕಾಗುತ್ತೆ.
0: ಹೌದು ಸರ್.
1: ಈ ಪೆಂಟೋ 8 ಅಥವಾ ಫಿಪ್ರೋನಿಲ್,
0: ಹೌದು,
1: ನಾವು ಯಾವ್ದಾದ್ರು ಒಂದನ್ನ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬಿಳಿ ಕಾಂಡಕೋರಕ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MS ಉಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7349373183. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7349373183. ತುಂಬ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವು ಇದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಕಾಫಿಯನ್ನು ಬಾಧಿಸುವಂತಹ ಬಿಳಿ ಕಾಂಡಕೊರಕದ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಂದ 23,000 ರೂಪಾಯಿ, ಅರೇಬಿಕಾ ಚೆರಿ 12,700 ರೂಪಾಯಿಂದ 14,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,200 ರೂಪಾಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 9,300 ರೂಪಾಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆಯನ್ನು ಕೇಳಿದ್ರಲ್ಲ, ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222588. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ

0: ಶಿವಕುಮಾರ್ ಮತ್ತೆ ಸಂಸಾರ ಚಿಟ್ಟಳ್ಳಿ ಗ್ರಾಮ.
1: ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜೂನ್ ಸುರುನ ಅಥವಾ ಎರಡನೇ ವಾರಲ್ಲಿ ಕೊಡಗು ಜಿಲ್ಲೆಗೆ ಮುಂಗಾರು ಮಳೆ ಶುರುವಾಗುವ ಸಾಧ್ಯತೆ ಇದ್ದು ಆ ಬಗ್ಗೆ ಬೇಕಾದ ತಯಾರಿ ಮಾಡಿಕೊಂಬಕ್ಕೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ನಾವು ಹೇಳೋಳು. ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾವಾಡಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಜಿಲ್ಲಾಧಿಕಾರಿಗ, ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಆವ ಸಾಧ್ಯತೆ ಇರುವುದರಿಂದ ಹೊಳೆ ಭಾವ ಗುಡ್ಡ ಕುಸಿವ ಜಾಗಗಳು ಸೇರಿದಂಗೆ ಸೂಕ್ಷ್ಮ ಪ್ರದೇಶಗಳನ್ನ ಇದಕ್ಕೆ ಮೊದಲೇ ಗುರುತು ಮಾಡಿದ್ದು ಅಂಥ ಜಾಗಗಳಲ್ಲಿ ಎಚ್ಚರ ತಕ್ಕಣಕ್ಕು ಅಂತ ಹೇಳ್ದು. ಅಲ್ಲದೆ ಶಾಲೆ ಕಾಲೇಜು ಸರಕಾರಿ ಕಟ್ಟಡಗಳ ಸ್ಥಿತಿಗತಿಗ ಹೆಂಗುಟ್ಟು ಅಂತ ಸುರುಗೇನೆ ನೋಡಿಕೊಳ್ಳಕ್ಕು, ಸಹಾಯವಾಣಿ ಕೇಂದ್ರದಲ್ಲಿ 24 ಗಂಟೆ ಸಿಬ್ಬಂದಿಗ ಕರ್ತವ್ಯ ನೀಸಕ್ಕೂ, ಎಲ್ಲ ಇಲಾಖೆನ ಅಧಿಕಾರಿಗ ಅವುಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನ ಆದಷ್ಟು ಬೇಗ ಮಾಡಿ ಮುಗಿಸಿ ಮಳೆಗಾಲಕ್ಕೆ ತಯಾರಿ ಮಾಡಿಕೊಳ್ಳೋಕ್ಕೂ, ಹೊಳೆಬಾವ ಜಾಗಗಳಲ್ಲಿರುವ ಕುಟುಂಬಗಳ ಮಾಹಿತಿ ಪಡ್ಕೊಳ್ಳೋಕ್ಕೂ, ಕಾಳಜಿ ಕೇಂದ್ರಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇರೋಕ್ಕೂ, ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ಬಗ್ಗೆಯಲ್ಲಿ ಸಹ ಕಾಳಜಿ ಇರೋಕ್ಕೂ, ಹಾಗೆ NCC NSS ರೆಡ್ ಕ್ರಾಸ್ ಸಂಸ್ಥೆಗ ಮತ್ತು ಮಾಜಿ ಸೈನಿಕರು ಅವರವರ ಇಚ್ಛೆಯಿಂದ ಪ್ರಕೃತಿ ವಿಕೋಪ ಸಮಯದಲ್ಲಿ ಸಹಾಯ ಮಾಡುವ ಚಟುವಟಿಕೆಗೆ ಸೇರಿಕೊಳ್ಳಕು ಅಂತ ಹೇಳ್ದು. ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ ಸೇರಿದಂಗೆ ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗ ಭಾಗವಹಿಸಿದ್ದು. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಸಂಘ ಕೆದಮಳ್ಳೂರು ವಿರಾಜಪೇಟೆ ಇವರ ಕೂಡುಕೂಟಲ್ಲಿ ನಾಳೆ ಕೆದಮಳ್ಳೂರು ತೋರದ ಸಮುದಾಯ ಭವನದಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ 2026 ಕಾರ್ಯಕ್ರಮ ನಡೆಯಕೊಟ್ಟು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿ, ಕೆದಮಳ್ಳೂರು ಜಾನಪದ ವಿಭಾಗದ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಪಡ್ಕೊಂಡಿರುವ KB ಅಮ್ಮುನಿ ಸೇರಿದಂಗೆ ಸಮಾಜದ ಗಣ್ಯರು ಭಾಗವಹಿಸಿಕಿದ್ದು ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಖ್ಯಾತ ಹಾಸ್ಯ ಕಲಾವಿದ ಜೀವನ್ ಕೆರೆಮೂಲೆ ಅವರಿಂದ ತಮಾಷಿನ ಕಾರ್ಯಕ್ರಮಗ ನಡೆಯಕೊಟ್ಟು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹಗಲು 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಪೊನ್ನಂಪೇಟೆ ತಾಲೂಕು ಕಚೇರಿನ ಸಭಾಬಾಡಿಯಲ್ಲಿ ದೂರು ಅರ್ಜಿ ಪಡ್ಕಣಿಕಿದ್ದು ಭರ್ತಿ ಮಾಡಿ ನೋಟರಿಯಿಂದ ಪ್ರಮಾಣ ಮಾಡಿಸಿದ ಅರ್ಜಿಗಳನ್ನ ತಕೊಂಡವೆ. ಸರಕಾರಿ ಕಚೇರಿಗಳ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದ್ದರೆ, ಸಮಯಕ್ಕೆ ಸರಿಯಾಗಿ ಕೆಲಸಗ ಮಾಡದೆ ಸರಕಾರಿ ನೌಕರರು ತೊಂದರೆ ಕೊಡ್ತಿದ್ದರೆ ಸಾರ್ವಜನಿಕರು ನಿಗದಿ ಮಾಡಿದ ಅರ್ಜಿಲಿ ಲೋಕಾಯುಕ್ತರಿಗೆ ದೂರು ಕೊಡಕ್ಕೆ, ಸಾರ್ವಜನಿಕರು ಈ ಅವಕಾಶನ ಬಳಸಿಕೊಳ್ಳಕ್ಕಂತ ಮಡಿಕೇರಿನ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಬಳ್ಳಾರಿಯಲ್ಲಿ ನಡೆದ ಗಡಿನಾಡು ಸಮ್ಮೇಳನದಲ್ಲಿ ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಕಡೆಯಿಂದ ಕೊಡಗು ಜಿಲ್ಲೆನ ಮರಗೋಡು ಗ್ರಾಮದ ಕುಂಪುಳಿ ಮನೆ ತನುಜಾ ನೌಕೆ ಕ್ರೀಡೆ ಮತ್ತು ಸಂಘಟನೆ ಕ್ಷೇತ್ರದಲ್ಲಿ, ಮತ್ತು ಗುಡ್ಡೆ ಹೊಸೂರಿನ ಕುಮಾರಿ ಆರ್ಯ ಸುನಿಲ್ ನೌಕೆ ನೃತ್ಯಪಟು ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ರಾಷ್ಟ್ರಮಟ್ಟದ ಕಲಾರತ್ನ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ ಗೌರವಿಸಿದಳು. ಗ್ರಾಮೀಣ ಪುನರ್ವಸತಿ ಯೋಜನೆ ನಡೀಲಿ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ URW VRW ಚಾಕ್ರಿಗಳಿಗೆ ಅರ್ಜಿ ಕರೆದಿದ್ದು 18-45 ವರ್ಷದೊಳಗಿನ SLC ಓದಿದ ಅಭ್ಯರ್ಥಿಗ ಇದೇ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಒಪ್ಪಿಸಕ್ಕೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
0: ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ನಿಧನ ಸುದ್ದಿ. ಕುಶಾಲ್ ನಗರದ ಗೌಡ ಸಮಾಜದ ಮ್ಯಾನೇಜರ್ ತುಂತುಜ್ಜರ ಪದ್ಮನಾಭ ಗಿರಿ ಅವರು ಇಂದು ಬೆಳಗ್ಗೆ ನಿಧನರಾದರು. 56 ವರ್ಷ ಪ್ರಾಯದ ತುಂತುಜ್ಜರ ಪದ್ಮನಾಭ ಗಿರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಸ್ವಗ್ರಾಮ ಹೊಸಪಟ್ಟಣದಲ್ಲಿ ನಡೆಸಲಾಗುವುದು ಎಂದು ಕುಟುಂಬದವರು ತಿಳಿಸಿದ್ದಾರೆ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಇದೀಗ

0: ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
4: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
5: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
6: ಸರ್ಪ್ರೈಸ್ ಗಿಫ್ಟ್?
4: ಓಪನ್ ಮಾಡು.
6: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
7: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶ್ವ ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
11: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
10: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
12: ಫೋನ್ 222-5571.
13: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
14: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
15: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
14: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
16: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಫರ್ನಿಚರ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
17: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
18: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
19: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
20: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಜೂನ್ ಆದ್ಯ ವಾರ ಇಲ್ಲಿಗೆ ದಂಡನೆ ವಾರದ ಜಿಲ್ಲೆಯಲ್ಲಿ ಮಳೆಗಾಲ ಶುರುವಪ್ಪ ಅಂದಾಜುಳ್ಳಂಗಾಯ್ತು. ಅವಶ್ಯ ತಯಾರಿನ ಮಾಡಿಯೋವನಿಕೆ ಜಿಲ್ಲಾ ಪಿಂಜ ತಾಲೂಕು ಮಟ್ಟದ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ಸೂಚನೆ ಕೊಡ್ತತ್ತು. ತಂಗಡ ಕಚೇರಿಯ ಸಭಾಬಾಡಲಿ ಇಂದು ನಡೆದ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದ ಸಭೆಯ ಕೊರವುಕಾರಿಕೆ ವಹಿಸಿನ ತಕ್ಕ ಬಂದ ಜಿಲ್ಲಾಧಿಕಾರಿ, ಈ ಆಂಡು ಜನವರಿಂಜ ಇಂದಾಕನಿಕೆ ಜಿಲ್ಲೆಗೆ 50% ಕಮ್ಮಿ ಮಳೆಯಾಯಿತು. ಆ ಚಿಂಗಿಯು ಮಳೆಗಾಲದ ಅಧ್ಯಯನ ಮಳೆಬಪ್ಪ ಸಾಧ್ಯತೆ ಉಳ್ಳಾನಗೊಂಡು ಪ್ರಕೃತಿ ಚಡಿರನಂತ ಪರಿಸ್ಥಿತಿ ಆಪನಂತ ಸೂಕ್ಷ್ಮ ಜಾಗತ್ತು ಅರ ಎಚ್ಚರ ಅಡ್ತೋವನಿಕೆ ನಿರ್ದೇಶನ ಮಾಡಿತು. ಮಳೆನೊಂಡು ಭೂಮಿ ಕುಡಿಯುವ, ಪೊಳೆ ಮರೆಯುವ ಕೂಡನಕ್ಕೆ ಬೋರೆ ಏದೇ ತರತರ ತೊಂದರೆ ಆನಕ ತೊಡಕೆ ಸ್ಪಂದನೆ ಕೊಡಬೇಕು. ಜಿಲ್ಲಾ ಮಟ್ಟದ ಸಹಾಯವಾಣಿ ಉಳ್ಳನಕ್ಕೆ ತಾಲೂಕು ಮಟ್ಟದ ಸಹಾಯವಾಣಿನ ಶುರು ಮಾಡುವನಿಗೆ ಸಲಹೆ ಕೊಡ್ತತ್ತು. ಮಿಂಜಕ ತಕ್ಕ ಬರಂದಿತ್ತು ಪ್ರಕೃತಿ ಚಡಿರನಂತ ಪರಿಸ್ಥಿತಿ ಎದುಪು ಚಿಡುವಕ್ಕೂ ಪಿಂಜ ಏದೇ ತರತರ ಜೀವಕ್ಕೂ ತೊಂದರೆ ಆಗತನಿಗೆ ನೋಟಿಯೋಕ್ ಸಂಬಂಧಪಟ್ಟ ಎಲ್ಲ ಇಲಾಖೆಕಾರ ಒತ್ತೋರ್ ಮೇಲೆ ಕಾರ್ಯನಿಸಿಕೊಂಡು ಅವಶ್ಯ ಮಾಹಿತಿನ ಸಂಗ್ರಹ ಮಾಡಿಕೊಂಡು ಬೋಂಡಿಯ ವ್ಯವಸ್ಥೆ ಇಕ್ಕತಿಂಜ ಮಾಡುವನಿಗೆ ಅಣ್ಣನ ಜಿಲ್ಲಾಧಿಕಾರಿ ಅವಶ್ಯ ಉಳ್ಳ ಜಾಗತ್ತು ಕಾಳಜಿ ಕೇಂದ್ರತ್ನ ತೊರೆದಿತ್ತು. ಎಲ್ಲ ಮೂಲಭೂತ ಸೌಲಭ್ಯತ್ನ ಕೊಡಪನಿಗೆ ತಾಕೀತು ಮಾಡಿಚಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಕೂಡನಕ್ಕೆ ಸಭೆಯಲ್ಲಿ ಹಾಜರಿಂಜ ಮುಖ್ಯಪಟ್ಟವು ತಕ್ಕ ಬರೆದಿದ್ದು ಅವಶ್ಯ ಮಾಹಿತಿ ಕೊಡ್ತದೆ. ಕೊಡಗು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಯಿತು ಡಾಕ್ಟರ್ ಸಹನಾಯಸ್ ಹಾದಿಮನಿ ಇಕ್ಕಾಯ್ತ ಅಧಿಕಾರ ವಹಿಸಿಕೊಂಡತ್ತು. 2014 ಬ್ಯಾಚ್ರ ಅಧಿಕಾರಿಯಾದ ಸಹನಾ ಹಾದಿಮನಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹತ್ರ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಯಿತು. ಕಾರ್ಯನಿಸೆ ನಿಂಜತ್ತು.

0: ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಕೆಬಿ ಬಿದ್ದಪ್ಪ ಕಾವೇರಿ ಕಾಲೇಜ್ ಅನ್ನೋ ಆಪ್ ಅನ್ನು ಅಭಿವೃದ್ಧಿ ಮಾಡಿತು, ಗೂಗಲ್ ಪ್ಲೇ ಸ್ಟೋರ್ಲು ಬಿಡುಗಡೆ ಮಾಡಿತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಮಾಹಿತಿ ತಂದ ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ ಎಂಬಿ ಕಾವೇರಿಯಪ್ಪ, ಕಾಲೇಜು ಪಿಂಜ ಮಕ್ಕಳ ಅಪ್ಪ ಅವಂಗಡ ನಡುವು ಒತ್ತರಮೆನ ಬೊಳ್ತುವಕ್ಕೆ ಪುದೇ ತಂತ್ರಜ್ಞಾನ ಪೆರ್ತು ಸಹಕಾರಿ ಆಯ್ತುಂಡು ಅನ್ನನಾಯ್ತು ಬಹುಸಲು ಕಾಲೇಜ್ ಅಟೆಂಡೆನ್ಸ್ ಆಪ್ ನ ಕೂಡಿ ಬೊಳಿಪಡುತ್ತುವ ಅಂತ ಅರಿಚಿಟ್ಟತ್ತು. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಪಿನ್ ಸಾಹಿತ್ಯ ಅಕಾಡೆಮಿ ಪಿನ್ಯ ತೋರಾ ಗ್ರಾಮತ್ರ ಅರೆಭಾಷಾ ಸಂಸ್ಕೃತಿ ಪಿನ್ ಅಭಿವೃದ್ಧಿ ಸಂಘತ್ರ ಕೂಟ ಅದನ್ನಿಲ್ ಅರೆಭಾಷಾ ಗಡಿನಾಡ ಉತ್ಸವ ದಂಡಾರ್ತ 26 ನಾಳೆ ತೋರ ಸಮುದಾಯ ಭವನತ್ತು ನಡಪ. ಪೊಲ 9 ಗಂಟೆಗೆ ನಡಪ ಕಾರ್ಯಕ್ರಮತ್ತು ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನು ಶಾಸಕ ಅಜ್ಜಿಕುಟೀರ ಪೊನ್ನಣ್ಣ, ಅರೆಭಾಷಾ ಸಂಸ್ಕೃತಿ ಪಿನ್ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಾಜಿ, ಕುಂಡನಿಕೆ ಖನಪಟ್ಟವು ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತೋತ್ತರ ಕೊಡಗು ಜಿಲ್ಲೆಯ ಅಧಿಕಾರಿಯ ಲೋಕಾಯುಕ್ತ ಕಾಯ್ದೆರಾಡಿಲು ಪುಕಾರಿ ಅರ್ಜಿನ ಕೊಡ್ತಿತ್ತು. ನೋಟರಿಂಜ ಅಫಿಡವಿಟ್ ಮಡ್ಚಿಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ನಾಳೆ ಪೊಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತನ್ನ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಬಾಡಿಲು ನಡೆತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿಕೊಡಪಕ್ಕೆ ತಡ ಮಾಡುವ ಕೂಡನಕ್ಕೆ ಅನಾವಶ್ಯಕ ತೊಂದರೆ ಕೊಡಪಂತ ಅಧಿಕಾರಿಯ ಪಿನ್ನ ಸಿಬ್ಬಂದಿಯ ವಿರುದ್ಧ ಸಾರ್ವಜನಿಕಂಗ ನಿರ್ಕಮಾಡನ ಅರ್ಜಿಲು ಪುಕಾರು ಕೊಡ್ತಿತ್ತು. ಅಭಿಯಾನತರ ಪ್ರಯೋಜನ ಪಡೆದವನಕ್ಕೆ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಕಾರ್ಯಕ್ರಮದ ಬದಲು ಪುದಿಯದಾಯಿತು ತಯಾರು ಮಾಡಿದ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಪಿಂಜ ಜೀವನೋಪಾಯ ಯೋಜನೆ ವಿಬಿಜಿ ರಾಮ್ಜಿ ಕಾಯ್ದನ ಜುಲೈ 1 ರಿಂದ ಅನುಷ್ಠಾನ ಮಾಡುವಂದು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿಟ್ಟಿತು. ಈ ಯೋಜನೆ ಜಾರಿಯಾನಕ 100 ದಿನಕ್ಕೆ ತನ್ನ ಉಳ್ಳಂತ ಉದ್ಯೋಗ ಖಾತರಿ 125 ದಿನಕ್ಕೆ ಪೊಂದುವ. ಮಡಿಕೇರಿಯ 66/11 kV ಕರೆಂಟ್ ಉಪಕೇಂದ್ರತಿಂಜ ಕೇಂದ್ರತ್ತು 3 ತಿಂಗಳ ನಡೆತುವಂತ ನಿರ್ವಹಣೆ ಕೆಲಸ ನಡೆತುವ ಕುಳ್ಳಂಗಾಯಿತು. ಇದೇ 14:10 5 ಗಂಟೆಗೆ ತನ್ನ ಈ ಉಪಕೇಂದ್ರತಿಂಜ ಪೊರಪಾಯುವ ಎಲ್ಲಾ ಫೀಡರ್ಗೆ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ಮಡಿಕೇರಿ ಟೌನ್, ರಾಜಸೀಟ್, ಗದ್ದಿಗೆ, ಕೋಟೆ, ಕುಂಡಾಮೇಸ್ತ್ರಿ, ಓಂಕಾರೇಶ್ವರ ತಿರಿಕೆ, ಜಿಟಿ ರೋಡ್, ಕೆಎಸ್ಆರ್ಟಿಸಿ ಡಿಪೋ, ಮೇಕೇರಿ, ಭಾಗಮಂಡಲ, ಬೊಯ್ಕೇರಿ, ಸಂಪಾಜೆ, ಗಾಳಿಬೀಡು, ಮಕ್ಕಂದೂರು, ಹೆಬ್ಬೆಟ್ಟಗೇರಿ, ಕೇಬಾಳಗ, ತಾಳತಮನೆ, ಬೆಟ್ಟಗೇರಿ, ಚೆಟ್ಟಿಮನಿ, ಚೇರಂಬಾಣಿ ಸುತ್ತಮು ತಿನ್ನೆರತ್ ಕರೆಂಟ್ ಇಪ್ಪಲ ಅನ್ನನೆ. ಪೊನ್ನಂಪೇಟೆ ಪಿಂಜ ಶ್ರೀಮಂಗಲ ಹತ್ರ 66/11 kV ಕರೆಂಟ್ ಉಪಕೇಂದ್ರತ್ ಅವಶ್ಯಾನ ರಿಪೇರಿ ಪಡಿ ನಡೆತುವ ಕುಳ್ಳಂಗಾಯಿತು. ಇದೇ 15:10 5 ಗಂಟೆಗೆ ತನ್ನ ಈ ಉಪಕೇಂದ್ರ ಕಡೆಗಿನ ಎಲ್ಲಾ ಫೀಡರ್ಗೆ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ಗೋಣಿಕೊಪ್ಪ, ಪೊನ್ನಂಪೇಟೆ, ಶ್ರೀಮಂಗಲ, ಬಾಳಲೆ, ಸುಳುಗೋಡು, ಕೋಣನಕಟ್ಟೆ, ದೇವನೂರು, ತಿತಿಮತಿ, ಹಾತೂರು, ಕುಂದ, ಕಾನೂರು, ದೇವರಪುರ, ಜಾಗಲೆ, ನಿಟ್ಟೂರು, ಕಿರುಗೂರು, ಅತ್ತೂರು, ಕಾಯಿಮನಿ, ಮಂಚಳ್ಳಿ, ತೈಲ, ಸಿಂಕೋನ, ಕುಟ್ಟ, ಕೊಟ್ಟಗೇರಿ, ಹರಿಹರ, ಬಿರುನಾಣಿ, ಕೇಬಾಡಗ ಸುತ್ತಮುತ್ತ ಈ ನರತ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕರಿಸಿಡುವನಕ್ಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಟಂಡಿತು. ಕೊಡವ ಭಾಷಿಕ ಸಮುದಾಯ ಕೂಟತ್ರ ಆದನಿಲ್ ಕೊಡವ ಭಾಷಿಕ ಜನಾಂಗ ಕರಡ ಕಳಿಕೂಟ ಇದೇ 15:17 ಮೂರು ನಡರ ಬಾಚಿಟ್ರಲಾಲು ಮುದ್ದೆಯ ಕಳಿಪರಂಬಲು ನಡಪಂದು ಕೂಟತ್ರ ಅಧ್ಯಕ್ಷ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ ಅರಿಚಿಟ್ಟಿತ್ತು. ಸುದ್ದಿಗೋಷ್ಠಿ ನಡೆತನ ಅವು 15:10 ಕಳಿಕೂಟತ್ರ ಉದ್ಘಾಟನೆ ನಡಪಂದು ಅರಿಚಿಟ್ಟಿತ್ತು. ಕಳಿಕೂಟತ್ರ ನೇರ ನೆನಪುರ ಮೇದ ಮಾಹಿತಿ ಕೊಡ್ತತ್ತು. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯವೀಗ 7:34. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ.

0: ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ.

ತಿಳುವಳಿಕೆ ಪತ್ರವು ವಂಚನೆ ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ದಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶೆಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರುಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನಿಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿ ಮಡಿಕೇರಿ ಅರೆ ಭಾಷೆ ಐಸಿರಿ.

0: ಕೇಳುಗ ಬಾಂಧವಕ್ಕೆಲ್ಲ ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳ್ನೋ ಕಥೆ ಅಪ್ಪ ಸಾಂಕಿದ ಹ್ಯಾಂಟೆಗ. ಕಥೆ ಹೇಳುವವು ಕೊಟ್ಟಕೇರಿಯನ ಲೀಲಾ ದಯಾನಂದ.
1: ಪಂಡ ಕಾಲಲಿ ಅಂದರೆ ನಾವು ಸಣ್ಣದಿರ್ಕನ ಹಳ್ಳಿಗೆ ಹೋದರೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೊತ್ತಿಗ, ನಾಯಿಗ, ಹಸ, ಕರ, ಹಂದಿಗ ಮತ್ತೆ ದೊಡ್ಡ ಅಂಗಳ ತುಂಬ ಕೋಳಿಗ ಇದ್ದೇ ಇರ್ತಿದ್ದು. ನನ್ನ ಹೆತ್ತವು ಅದೇ ಥರದ ವಾತಾವರಣದಲ್ಲಿ ಹುಟ್ಟಿ ಬೆಳೆದವು. ಹಂಗಾಗಿ ನಮ್ಮ ಅಪ್ಪ ಕೃಷಿ ಅಧಿಕಾರಿಯಾಗಿದ್ದರೂ ಸಹ ಅವಕ್ಕೆ ಕೋಳಿಗಳನ್ನ ಸಾಂಕುದು ತೇಳ್ರೆ ಭಾರಿ ಕುಸಿಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ವರ್ಗಾವಣೆಯಾಗಿ ಸಾಮಾನುಗಳನ್ನ ಸಾಗಿಸ್ಕನ ಕೋಳಿಗುಡಾರನೂ ಬುಡದೆ ನಮ್ಮೊಟ್ಟಿಗೆ ಬಾತಿತ್ತು. ನಮ್ಮಪ್ಪಂಗೆ ತಾನು ಸಾಕಿದ ಕೋಳಿಗಳ ಕೊಂದು ತಿಂಬೋದು ತೇಳ್ರೆ ಭಾರೀ ಸಂಕಟದ ವಿಷಯ. ಆದರೆ ಮನೆಯಲ್ಲಿ ನಾವುಗೆ ದಿನೋಳು ತಿಂಬ ಮೊಟ್ಟೆಗಾಗಿ ಹ್ಯಾಂಟೆಗಳನ್ನ ಸಾಕ್ತಿದ್ದೋ. ಸಂತೆಗೆ ಹೋಗಿ ಮೊಟ್ಟೆ ಇಡಿಕೆ ತಯಾರಾದ ಹ್ಯಾಂಟೆಗಳನ್ನ ತಾದು ಅಡಿಕೆ ರೀಪುಗಳನ್ನ ಲಾಯಕಲ್ಲಿ ಕೀಸಿ ಅದನ್ನ ಜೋಡಿಸಿಕೊಂಡು ಆಣಿ ಹೊಡೆದು ಕೋಳಿಗುಡಾರ ಮಾಡಿದು, ಅದರೊಳಗೇ ಒಂದು ಅಟ್ಟ ಮಾಡಿದು, ಬಾಗಿಲು ಮಾಡಿ ಅದರ ಗುಡಾರ ಕಿಡಕಿಂದನೇ ತೆಗೆದು ಹಾಕಂಬ ಟೆಕ್ನಿಕ್ ಎಲ್ಲ ಅಪ್ಪಂದೆ. ನಾವೇನಿದ್ದರೂ ಮೊಟ್ಟೆಗಳನ್ನ ತಂದು ಅವನ ಕೈಲಿ ಕೊಟ್ಟು ಮಾಡಿಸಿಕೊಂಡು ತಿಂಬೋದಷ್ಟೇ. ಅನ್ನ, ನುಚ್ಚು, ಭತ್ತ, ಗೋಧಿ ಇವೇ ಅವಕ್ಕೆ ತೀನಿ. ಅದರೊಟ್ಟಿಗೆ ನಾವು ಮಕ್ಕಳದೂ ಕೋಳಿಗೆ ಇನಾಮ ಇರ್ತಿತ್ತು. ಆಗೆಲ್ಲ ಇಸ್ಕೂಲ್ಗಳಲ್ಲಿ ಮಧ್ಯಾಹ್ನ ಊಟದೊತ್ತಿಗೆ ಗೋಧಿ ಉಪ್ಪಿಟ್ಟು ಕೊಡುವಂತಹ ಕ್ರಮ ಇತ್ತು. ನಾವುಗೆ ಉಪ್ಪಿಟ್ಟು ತೇಳ್ರೆ ಅಷ್ಟಕ್ಕಷ್ಟೇ. ಹಂಗಾಗಿ ಸ್ಟೀಲ್ ಡಬ್ಬಿಲಿ ಅದನ್ನು ಹಾಕ್ಸಿಕೊಂಡು ಬಂದು ಧಾರಾಳಾಗಿ ಕೋಳಿಗಳಿಗೆ ಕೊಡ್ತಿದ್ದೊ. ಆಗ ಅಪ್ಪ ಕುಸಾಲ್ ಮಾಡ್ತಿದ್ದೊ, ಗೋಧಿ ಉಪ್ಪಿಟ್ಟನ್ನ ಕೋಳಿಗೆ ಮೊಟ್ಟೆ ರೂಪಲ್ಲಿ ನೀವುಗೆ ಮಾಡಿಕೊಟ್ಟವೆ, ಲಾಯಕ ತಿನ್ನಿಬಲ ಅಂತ. ಹಂಗೆ ನಮ್ಮ ಹ್ಯಾಂಟೆಗ ತಿಕ್ಕನ ಶೋಕಿಲಿ ಅತ್ತಿತ್ತ ಅಲ್ಲಾಡಿಸಿಕೊಂಡು ಅಂಗಳಲ್ಲಿ ಓಡಾಡಿಕೊಂಡಿರ್ತಿದ್ದೊ. ನಮ್ಮಪ್ಪ ಎಲ್ಲವಕ್ಕೆ ಅವರವರ ಬುದ್ಧಿ ಬಣ್ಣಕ್ಕೆ ಸರಿಯಾಗಿ ಹೆಸರುಗಳನ್ನೂ ಇರ್ತಿದ್ದೊ. ಕುಂಟಿ, ಒಕ್ಕಣ್ಣಿ, ಡುಮ್ಮಿ, ಕೆಂಪಿ, ಸುಂದ್ರಿ, ಚೆಲ್ವೆ, ಚುಳ್ಳ, ಲಾಕಿ, ಪೋಕ್ರಿ, ಗಿಡ್ಡಿ, ಕಿಲಾಡಿ, ಕಂತ್ರಿ, ಕಣ್ಣೋಜಿ, ಪಿರಿಪಿರಿ ಇವೆಲ್ಲ ನಮ್ಮಪ್ಪ ಇಸಿದ್ದ ಹೆಸರುಗ. ನಮ್ಮ ನೆರೆಕರೆಯೋಕೆ ನಾವು ಕೋಳಿನ ಹೆಸರಿಡ್ದು ಕರೆಯೋದು ನೋಡಿಕೆ ಭಾರೀ ಮಜಾ. ನಮ್ಮವ್ವ ಈಗಳೂ ನೆಂಪಿಸಿಕೊಂಡು ನಗಾಡುವ ಒಂದು ಸಂಗತಿನ ಹೇಳ್ನೆ. ನಾ ಹುಟ್ಟಿಕೆ ಮುಂದೆ ಅವು ಪುತ್ತೂರು ಹಕ್ಕಲಿರುವ ಕಬಕಾತೇಳೋ ಊರ್ಲಿದ್ದವು. ನಮ್ಮ ಅವ್ವನ ಭೋಜವನೂ ಮತ್ತೆ ಪೊಲೀಸ್ ಆಗಿದ್ದ ಭೋಜಪ್ಪನೂ ಊರಿಂದ ನಮ್ಮಲ್ಲಿಗೆ ಬಂದವೇತ ಕಾಗದ ಬಂದಿತ್ತು. ಅವ್ವ ಅವಕ್ಕೆ ಎಂತೆಂಥ ಅಡುಗೆ ಮಾಡಿದು, ಅವ್ರನ್ನ ಎಲ್ಲಿ ಮಲಗಿಸೋದು ಎಲ್ಲ ತಯಾರಿ ಮಾಡಿಕೊಂಡಿದ್ದೊಗಡ. ಅಪ್ಪಂಗೆ ಸಾಂಕಿದ ಕೋಳಿನ ಕೊಯ್ಯಕ್ಕೆ ಬೇಜಾರು, ಮೊಟ್ಟೆ ಇಟ್ಟದಲ್ಲ ಅದಕ್ಕೆ. ಇನ್ನೊಂದು ತೇಳ್ರೆ, ನಾ ಕಂಡಂಗೆ ನಮ್ಮ ಅಪ್ಪಂದು ನಿಜಾಗಲು ಹೆಂಗರಳು, ಕೋಳಿನ ಕೊಲ್ಲುದು ಅವರ ಕೈಲಿ ಆಗದ ಕೆಲಸ. ಅದು ಒದ್ದಾಡಿ ಸಾಯದರ ನೋಡಿಕೆ ನಂಗಾದುಲೇತ ಅವಲತ್ತು ಕಂಬತಿದ್ದೊ. ಹಂಗಾಗಿ ನೆಂಟರಿಗೆ ಕೋಳಿ ತಾಕೇತ ಕೋಳಿ ಕಟ್ಟ ಆಡುವ ಜಾಗಿಗೆ ಹೋಗಿ ಅಲ್ಲಿಂದ ಪೆಟ್ಟು ಸಿಕ್ಕಿ ಸತ್ತ ಕೋಳಿನ 4 ರೂಪಾಯಿ ಕೊಟ್ಟು ತಂದೊಗಡ. ನೆಂಟರು ಬಂದೋ, ಮಾಸ ಕಳ್ಳು ಎಲ್ಲ ಆಗಿ ಪಟ್ಟಾಂಗ ಹೊಡೆದು ಮಲ್ಗಿನೋ ಆತು. ಹೊತ್ತಾರೆ ಎದ್ದು ಗುಡಾರ ನೋಡ್ಕನ ಸಾಂಕಿದ್ದ ಹ್ಯಾಂಟೆನ ಕುದುಕ ಇರ್ಲೇ ಎಳ್ಕೊಂಡು ಹೋಗಿ ತಿಂದದು ಗೊತ್ತಾತು. ಸಾಂಕಿದರ ತಿಂಬಕ್ಕೆ ನಾವುಗೆ ದೊಂಡೆ ಭಾಗ್ಯ ಇತ್ಲೆ ಕಂಡದೇತ ಈಗಳೂ ಅವ ನಗಾಡುವೆ. ಅಲ್ಲಿಂದ ಈಶ್ವರ ಮಂಗಲಕ್ಕೆ ಕೋಳಿ ಸಮೇತ ಹೋದೊಗಡ. ಅಲ್ಲಿದ್ದ ಕ್ವಾರ್ಟರ್ಸ್ ಹಂಚಿನ ಮಾಡ್ದಾಗಿತ್ತು. ನಮ್ಮಪ್ಪ ಹಿಂದ್ಗಡೆ ಇದ್ದ ಹಂಚಿನ ಇನ್ನೂ ಮುಂದಕ್ಕೆ ಇಳಿಸಿ ಅಡಿಕೆ ರೀಪುಗಳನ್ನ ಸಾಲಾಗಿ ಹೊಡೆದು ಕೋಳಿಗುಡಾರ ಮಾಡಿ ಕುದುಕಂಗೆ ಸುಲಭಲಿ ಕೈಗೆ ಎಟುಕದಿರಿಕೆ ಅಟ್ಟನೂ ಮಾಡಿ ಗಾಳಿ ಅಡಿಕೆ ಕೊಡಿಯಲಿದ್ದ 2-3 ಹಂಚಿಗಳನ್ನ ತೆಗ್ದು ನೆಟ್ ಹೊಡೆದಿಟ್ಟಿದ್ದೊಗಡ. ಸೆಕೆಗೆ ಕೋಳಿಗ ಕುತ್ತಿಗೆನ ಹೊರಗೆ ಹಾಕಿ ಗಾಳಿ ತಕಂಬಕ್ಕೆ ಸಣ್ಣ ಸಣ್ಣ ಕಿಟಕಿಗ. ನನ್ನಕ್ಕ ಆಗ ಒಬ್ಬಳೇ ಕೂಸಿದ್ದದವಕ್ಕೆ. ಆಗ ಯಕ್ಷಗಾನಕ್ಕೆ ಹೋದೆ, ಅಲ್ಲಿ ಅವಕ್ಕೆ ದೊಡ್ಡ ಮನರಂಜನೆ. ಒಂದ್ಸಲ ಅಪ್ಪಂಗೆ ಗುರ್ತದ ಒಂದು ಪುಕ್ಸಟ ಟಿಕೆಟ್ ಕೊಟ್ಟಿದ್ದೊಗಳ. ಡ್ಯೂಟಿಯಿಂದ ಬಂದು ಇರ್ಲಿಡಿ ಕುದ್ದು ನೋಡುವಷ್ಟು ಉಮೇದ ಅಪ್ಪಂಗೆ ಇತ್ಲೆ. ಅದಕ್ಕಾಗಿ ಆ ಟಿಕೆಟ್ನ ಅವ್ವಂಗೆ ಕೊಟ್ಟು ನೆರೆಮನೆಯವರೊಟ್ಟಿಗೆ ನೋಡಿಕೊಂಡು ಬಾಕಿ ಹೇಳಿ ಕೂಸ್ನ ಕರ್ಕೊಂಡು ಮನೆಯಲ್ಲಿ ಮಲಗಿದೋ. ಕೂಸ್ನ ಮಲಗಿಸಿ ಇನ್ನೇನು ನಿದ್ದೆ ಹತ್ತಿತ್ತ ಹೇಳ್ಕನ ಕೋಳಿಗುಡಾರಲ್ಲಿ ದಡಬಡ ಸದ್ದು. ಓಡಿ ಹೋಗಿ ನೋಡ್ರೆ ಎಂತರ ಹೇಳ್ದು, ಸೆಕೆಗೆ ತಲೆ ಹೊರಗೆ ಹಾಕಿ ಕುದ್ದಿದ್ದ ಕೆಂಪಿ ಕೋಳಿದು ಮೊಯ್ ಮಾತ್ರ ಒದ್ದಾಡಿಕೊಂಡು ಗೂಡೊಳಗೆ ತಲೆನ ಹೊತ್ತುಕೊಂಡು ಕುದುಕ ಪದ್ರಾಡು. ಅಪ್ಪ ಅದನ್ನ ಒಳಗೆ ತಂದಿಟ್ಟು ಮುಚ್ಚಿ ಬೇಜಾರಲ್ಲಿ ಮಲಗಿದೋ. ಮಾರನೇ ದಿನ ಕೋಳಿ

0: ಟೈಪು ಗ್ಯಾರಂಟಿತ ಹನಿಯ ಕುಸಿನೂ ಇದ್ದಿರ್ದು ತ ನನ್ನ ಅನಿಸಿಕೆ. ಹನಿಯ ಹೊತ್ತು ಕಳೆದಂಗೆ ಪುನಃ ಕೋಳಿಗೆ ಕಿರ್ಚಾಡುವ ಸದ್ದು. ಅಪ್ಪ ಹೋಗಿ ನೋಡ್ಕೊನ ಒಂದು ಕೋಳಿದು ಕಾಲನ ಹಿಡ್ದು ಕುದುಕ ಎಳೆದ ರಭಸಕ್ಕೆ ತೊಡೆ ಸೀಳಿ ಹೋಗಿತ್ತು ಗಿಡ. ಅಲ್ಲಿಂದ ಒಂದು ಚಿಮಣಿ ದೀಪನ ಹೋಸಿಟ್ಟು ಆಗಾಗ ನೋಡಿಕೊಂಡು ಬಂದಾಕನ ಅವ್ವ ಯಕ್ಷಗಾನ ನೋಡಿ ಹೊತ್ತಾರೆ ವಾಪಸ್ ಬಂದೂ ಆತು. ಆಗ ಅಪ್ಪ ಲಾಯ್ಕಲ್ಲಿ ನಿದ್ದೆ ಮಾಡೋಕೂತ ಯಕ್ಷಗಾನಕ್ಕೆ ಹೋಗದಿದ್ದರೂ ಸನ ನನಗೆ ಜಾಗರಣೆ ಮಾಡೋದು ತಪ್ಪಿತ್ಲೆ ನೋಡು ಅಂತ ಹೇಳ್ದ ನೆನಪು ನನ್ನ 82 ವರ್ಷದ ಅವ್ವಂಗೆ ಈಗಳೂ ಉಂಟು. ಅಲ್ಲಿರ್ಕನ ದಿನದ ಉಪಯೋಗಕ್ಕೆ ಕಂತರಿಂದ ನೀರು ತರಕಾಗಿತ್ತು ಗಿಡ. ಕೂಸ್ ಮಲ್ಕಂಡಿರ್ಕನ ಅವ್ವನೂ ಅಪ್ಪನೂ ಹೋದು. ಅಪ್ಪ ನೀರೆಳೆದು ಕೊಟ್ಟರೆ ಅವ್ವ ಬಿಂದಿಗೆ ಹೊತ್ತು ತಾದು. ಮನೆಯದು ಒಂದು ಕೊಂಬರಲ್ಲಿ ಅಪ್ಪ ಹ್ಯಾಂಟೆ ಮೊಟ್ಟೆ ಇಡಿಕೇತ ಬೆತ್ತದ ಪಚ್ಚೆಗೆ ಗೋಣಿ ಹಾಕಿ ಮಡಗಿದ್ದು. ಅಲ್ಲಿ 2 ಮೊಟ್ಟೆ ಇಟ್ಟಿದ್ದರೆ ಅದೇ ತಾನು ಮೊಟ್ಟೆ ಇಡುವ ಜಾಗೇತ ಹ್ಯಾಂಟೆಗೆ ಗುರ್ತ. ಅಂದಿನ ದಿನ ಅವ್ವ ನೀರು ಹೊತ್ಕೊಂಡು ಬಾಕನ ಒಂದು ಹ್ಯಾಂಟೆ ಕೊಂಬರಲ್ಲಿ ಕಿಡ್ಕೆಗೆ ಹಾಕಿದ ಪರ್ದೆ ಮೇಲೆಲ್ಲ ಹಾರಾಡಿಕೊಂಡು ಮೊಟ್ಟೆ ಇಡಿಕೆ ಜಾಗೆ ಹುಡುಕುತ್ತಿತ್ತು ಗಿಡ. ಅಪ್ಪನ ಉಸಾಬರಲ್ಲಿದ್ದ ಹ್ಯಾಂಟೆಗ ಮೊಟ್ಟೆ ಇಸಿದು ಬುಡ್ದು ಅವಂಗೆ ಅಷ್ಟಾಗಿ ಗೊತ್ತಿತ್ತಲೆ. ನೀರು ಹೊತ್ಕೊಂಡು ಸುಸ್ತಾಗಿ ಬಾಕನ ಇದರ ರಂಪಾಟ ಕಂಡು ಮಲಗಿದ ಕೂಸೆಲ್ಲಾದರೂ ಎದ್ದು ಬುಡ್ದು ತ ಸಿಟ್ಟಲಿ ಅವ್ವ ಆ ಕೋಳಿದು ರೆಕ್ಕೆಗಳನ್ನ ಹಿಡ್ದು ನೆಲಕ್ಕೆ ಬಡ್ತು. ತೌಡ್ನ ಹಂಗೆನೆ ಅನ್ನದ ಗಂಜಿನ ಹೊಟ್ಟೆ ತುಂಬ ತಿಂದು ಮೊಟ್ಟೆ ಇಡಿಕೆ ತಯಾರಾಗಿದ್ದ ಆ ಹ್ಯಾಂಟೆ ನೆಲಕ್ಕೆ ಬಿದ್ದ ರಭಸಕ್ಕೆ ಹೊಟ್ಟೆ ಒಡೆದೋಗಿ ಅಲ್ಲೇ ಸತ್ತೋತು ಗಿಡ. ಅಪ್ಪಂಗೆ ಸತ್ಯನ ಹೇಳ್ರೆ ಬೈಗಳ ಇಲ್ಲದಿರ್ದ? ಅದೊಂದೇ ಅಲ್ಲ, ಹಂಗೆ ಬುದ್ಧು ಸತ್ತದು ಕೇಳ್ರೆ ಪರಿತಾಪಲಿ ನಮ್ಮಪ್ಪ ಕೋಳಿಗೈ ತಿಂಬದು ಸಂಸೆಯೇ ಥೇಳಿ ಅವ್ವ ಆ ಹ್ಯಾಂಟೆ ಕಿಡ್ಕೆ ಹತ್ತಿಕೆ ಹೋಕನ ಕೊಡಿಯಿಂದ ಬುದ್ಧು ಸತ್ತೋದು ಕಂಡದೆ ಅಂತ ಅಪ್ಪಂಗೆ ಸುಳ್ಳು ಹೇಳಿದ್ದೋ ಗಡ. ಅದಾಗಿ ಸುಮಾರು ವರ್ಷಾದ ಮೇಲೆ ಅವ್ವ ಹೇಳ್ದ ನಿಜ ಸಂಗತಿನ ಕೇಳಿ ಛೆ ಛೆ ನೀ ಎಂಥ ಕೆಲಸ ಮಾಡ್ದಪ್ಪ ಅಂತ ಕೊರಗಿದ್ದೋ ಗಡ. ಈಶ್ವರ ಮಂಗಲಂದ ತಿಂಗಳಾಡಿಗೆ ವರ್ಗಾಗಿ ಬಾಕನ ನಮ್ಮಪ್ಪನ ಸಂಸಾರ ದೊಡ್ಡದಾತು. ಅಕ್ಕನೊಟ್ಟಿಗೆ ನಾನು ನನ್ನ ತಮ್ಮನೂ ಸೇರಿಕೊಂಡಿದ್ದೊ. ಇಲ್ಲಿದ್ದ ಕ್ವಾರ್ಟರ್ಸ್ ಅಕ್ಕಲೆ ದೊಡ್ಡ ದೊಡ್ಡ ಗ್ಲಿರಿಸಿಡಿಯ ಮರಗ ಇದ್ದೊ. ಹಂಗಾಗಿ ಅಪ್ಪ ಕೋಳಿಗೂಡಾರ ಮಾಡುವ ಕೆಲಸಕ್ಕೆ ಹೋತ್ಲೆ. ಇದ್ದ 7-8 ಹ್ಯಾಂಟೆಗ ಮತ್ತೆ ಹೊಸ್ತಾಗಿ ತಂದ ಒಂದು ಹೂಂಜ ಮರಳಿ ಕೂರಿಕೆ ಅಭ್ಯಾಸ ಮಾಡಿಕೊಂಡಿದ್ದೊ. ಇಲ್ಲಿ ಕುದ್ಕನ ಕಾಟ ಅಷ್ಟಾಗಿ ಇಲ್ಲೇತ ಆಚೀಚೆವು ಹೇಳಿದ್ದೊ. ಆದರೆ ಒಮ್ಮೊಮ್ಮೆ ಕಾಡು ಬೆಕ್ಕಗ ಇರಲಿ ಬಾತಿದ್ದೊ. ಈ ಕಾಡು ಬೆಕ್ಕದ ಕಣ್ಣನ ನಮ್ಮ ಹ್ಯಾಂಟೆಗ ಇರಲಿ ನೋಡ್ರೆ ಕಣ್ಣು ಕತ್ಲಾಗಿ ಬುದ್ದು ಬಿಡ್ತಿದ್ದೊ. ಹಿಂಗೆ ಬೀಳ್ಕನ ಒಂದು ಹ್ಯಾಂಟೆದ ಕಾಲು ಮರದ ಕವಡೆಗೆ ಸಿಕ್ಕಿ ಹಾಕಿಕೊಂಡು ಹೊತ್ತಾರೆ ನೋಡ್ಕನ ಅಲ್ಲೇ ಸತ್ತು ಹೋಗಿತ್ತು ಗಡ. ಅಂದು ನೆಂಟರು ಬಾರದಿದ್ದರೂ ಕೋಳಿಗೈಪ್ಪ ನಾವ್ಗೆ. ಹಿಂಗೆ ಕೀರಿನೋ ಪರ್ಪಣನೋ ಗೀರಿ ಒಕ್ಕಣಿ ಹ್ಯಾಂಟೆದ ಬೆನ್ನಲ್ಲಿ ಚಕ್ಕಳ ಗೀರಿ ಹೋಗಿತ್ತು. ಆಗೆಲ್ಲ ಪ್ರಾಣಿ ಡಾಕ್ಟರ್ ಹಕ್ಕಲೆ ಓಡುವ ಕಾಲ ಅಲ್ಲ. ನಮ್ಮಪ್ಪನೇ ಗಾಯನ ಲಾಯ್ಕಲಿ ತೊಳೆದು ನೂಲ್ಲಿ ಹೊಲಿಗೆ ಹಾಕಿ ಮದ್ದು ಹಾಕಿದೊ. ದಿನ ಕಳೆದಂಗೆ ಗಾಯ ಕೂಡಿಕೊಂಡು ಬಾತು. ಆಗ ಹೊಲಿಗೆ ಒಂದೊಂದಾಗಿ ಬಿಟ್ಟುಕೊಂಡು ಬಂದು ಹ್ಯಾಂಟೆ ಮೊಟ್ಟೆ ಇಡಿಕೆ ರೆಡಿಯಾಗೋತು. ಅಪ್ಪನ ಆಪರೇಷನ್ ಸಕ್ಸಸ್.
1: ಇಲ್ಲಿ ಮುಟ್ಟ ಅಪ್ಪ ಸಾಂಕಿದ ಹ್ಯಾಂಟೆಗ ಕಥೆ ಕೇಳ್ದರಿ. ಕತೆ ಹೇಳ್ದವು ಕೊಟ್ಟಕೇರಿಯನ ಲೀಲಾ ದಯಾನಂದ. ಈ ಕಥೆನ ಮುಂದುವರೆದ ಭಾಗ ಮುಂದಿನ ವಾರದ ಅರೆಭಾಷೆ ಐಸಿರಿಲಿ. ಕೇಳುಗ ಬಾಂಧವಕ್ಕೆಲ್ಲ ನಮಸ್ಕಾರ.
2: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಶ್ರೀ ಭಗವತಿ ದೇವಸ್ಥಾನ ಕಾವಡಿ, ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇದೇ 13 ಮೇ 18 ಬ್ರಹ್ಮಶ್ರೀ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿ 60 ಮನೆಯವರ ಹಿರಿತನದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ 13 ಸಂಜೆ 5 ತಂತ್ರಿಗಳ ಆಗಮನ, ಸಂಜೆ 7 ಸಾಮೂಹಿಕ ಪ್ರಾರ್ಥನೆ, ಅಂಕುರ ಆರೋಹಣ, ಅರ್ಚವರ್ಣ, ಬಿಂಬ ಪರಿಗ್ರಹ, ಪಶುದಾನ ಪುಣ್ಯಾಹ, ಪ್ರಸಾದ ಪುಣ್ಯಾಹ, ಪ್ರಸಾದ ಶುದ್ಧಿ, ವಾಸ್ತು ರಾಕ್ಷೋಗ್ನ ಹೋಮ, ವಾಸ್ತು ಬಲಿ, ವಾಸ್ತು ಕಲಶಾಭಿಷೇಕ, ನಂತರ ಮಂಗಳಾರತಿ. ದಿನಾಂಕ 14 ಬೆಳಿಗ್ಗೆ 6 ಉಷಾಪೂಜೆ, 7 ಗಣಪತಿ ಹೋಮ, ಭಗವತಿ ಪೂಜೆ, ಬಿಂಬಶುದ್ಧಿ, ಕಲಶಾಭಿಷೇಕ, ಅಂಕುರ ಪೂಜೆ, ದ್ವಾರ ಪ್ರಾಯಶ್ಚಿತ ಹೋಮ, ಸ್ಥಳ ಶುದ್ಧಿ, ತ್ರಿಕಾಲ ಪೂಜೆ, ಹೋಮ ಕಲಶಾಭಿಷೇಕ, ಮಹಾಪೂಜೆ, ಸಾಯಂಕಾಲ 6 ದೀಪಾರಾಧನೆ, ಶ್ರೀ ಭಗವತಿ ಸೇವೆ, ಅಂಕುರ ಪೂಜೆ, ಕುಂಡ ಶುದ್ಧಿ, ಅಥಾಳ ಪೂಜೆ, ಬಿಂಬ ಪರಿಗ್ರಹ, ಜಲಾದಿವಾಸ, ನಂತರ ಮಂಗಳಾರತಿ. ದಿನಾಂಕ 15 ಬೆಳಿಗ್ಗೆ 6 ಉಷಾಪೂಜೆ, 7 ಶ್ರೀ ಗಣಪತಿ ಹೋಮ, ಅಂಕುರ ಪೂಜೆ, ಶಾಂತಿ ಹೋಮ, ತ್ರಿಕಾಲ ಪೂಜೆ, ಶ್ರೀ ನಾಗಪ್ರತಿಷ್ಠೆ, ಶ್ರೀ ನವಗ್ರಹ ಪ್ರತಿಷ್ಠೆ, ಶ್ರೀ ಕ್ಷೇತ್ರಪಾಲ ಪ್ರತಿಷ್ಠೆ, ಶ್ರೀ ಬ್ರಹ್ಮ ರಕ್ಷಕರ ಪ್ರತಿಷ್ಠೆ, ಶ್ರೀ ಸಪ್ತ ಮಾತೃಕೆಯರ ಪ್ರತಿಷ್ಠೆ, ಕಲಶಾಭಿಷೇಕ, ನಂತರ ಮಂಗಳಾರತಿ. ಸಾಯಂಕಾಲ ತ್ರಿಕಾಲ ಪೂಜೆ, ಕುಂಡ ಶುದ್ಧಿ, ಭಗವತಿ ಸೇವೆ, ಅಥಾಳ ಪೂಜೆ, ಅಂಕುರ ಪೂಜೆ, ನಂತರ ಮಂಗಳಾರತಿ ನಡೆಯಲಿದೆ. ಗುರುನಾಡಿದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಭಗವತಿ ದೇವಿಯ ಈ ಪುಣ್ಯ ಮಹಾ ಬ್ರಹ್ಮ ಕಲಶ ಕಾರ್ಯಕ್ರಮ

0: ದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಭಗವತಿ ದೇವಸ್ಥಾನ ಕಾವಡಿ ಇದರ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಹಾಗೂ ಊರವರು ಕೇಳಿಕೊಂಡಿದ್ದಾರೆ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಾಳೆ ಬುಧವಾರದಿಂದ 18ನೇ ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಬುಧವಾರ ಸಂಜೆ 5 ಗಂಟೆಯಿಂದ ಸಾಮೂಹಿಕ ಪ್ರಾರ್ಥನೆ, ಪುಣ್ಯಾಹ, ಅಂಕುರಾರ್ಪಣೆ, ಪ್ರಸಾದ ಶುದ್ಧಿ, ವಾಸ್ತು ರಾಕ್ಷೋಗ್ನ ಹೋಮ, ವಾಸ್ತು ಬಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಗುತ್ತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
5: ಇದೊಂದು ಪ್ರಕಟಣೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಹೇಳಿರುವ ದಿನಾಂಕ ಹಾಗೂ ಸ್ಥಳದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ, ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಮಡಿಕೇರಿ ಇವರ ದೂರವಾಣಿ ಸಂಖ್ಯೆ 08272299297 ಸಂಪರ್ಕ ಮಾಡಬಹುದು. ನಾಳೆ ತಾರೀಕು 13ರಂದು ಬುಧವಾರ ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಪೊನ್ನಂಪೇಟೆ ತಾಲೂಕು ಕಚೇರಿಯಲ್ಲಿ ಅರ್ಜಿಗಳನ್ನು ವಿತರಿಸಲಿರುವರು. ಸಾರ್ವಜನಿಕರು ಕರ್ತವ್ಯ ಲೋಪವೆಸಗುವ ಸರ್ಕಾರಿ ಅಥವಾ ಸಾರ್ವಜನಿಕ ನೌಕರರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8 ಗಂಟೆಯಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಅತಿಯಾದ ಯೋಚನೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಅತಿಯಾದ ಯೋಚನೆಯಿಂದ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂದರೆ ಮನಸ್ಸಿಗೆ ಒತ್ತಡ ಅಂದರೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಆತ್ಮವಿಶ್ವಾಸ ಕಡಿಮೆಯಾಗುತ್ತಾ ಹೋಗುತ್ತೆ, ಹಾಗೆ

ಸಣ್ಣ ವಿಷಯಕ್ಕೂ ಭಯ ಹೆಚ್ಚಾಗ್ತದೆ. ಕೆಲವೊಮ್ಮೆ ನಾವು ಏನು ಮಾಡದೇ ಇದ್ರೂ ನಮ್ಮ ಮನಸ್ಸೇ ನಮ್ಮನ್ನು ತೊಳಲಾಡಿಸ್ತದೆ. ಇನ್ನೊಂದಷ್ಟು ಮಾತಾಡ್ತಾ ಹೋಗುವ. ಇದೀಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಹೊಸ ಪ್ರೇಮ ಪುರಾಣ ಚಿತ್ರದ ಹಾಡು ಚೇತನ್ ಅವರ ಸ್ವರದಲ್ಲಿ. ಸುಂದರಗೀತೆಯ ಸಂಗೀತ ರಚನೆಗಾರರು ಕೆ ಕಲ್ಯಾಣ್, ಸಂಯೋಜಕರು ರಾಜೇಶ್ ರಾಮನಾಥ್.

ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆಗೆ ಏನೆಲ್ಲ ಪರಿಹಾರ ಇದೆ ಅಂತ ಹೇಳೋದಾದರೆ, ಪ್ರೆಸೆಂಟ್ನಲ್ಲಿ ಇರಿ ಅಂತಾರೆ. ಅಂದರೆ ಆ ಕ್ಷಣವನ್ನು ಅನುಭವಿಸಿ ಹಳೆಯದನ್ನು ಅಥವಾ ಮುಂದೆ ಏನೋ ಆಗಿಬಿಡುತ್ತದೆ ಏನೋ ಎಂಬುದನ್ನು ಯೋಚಿಸದೆ ಆ ಕ್ಷಣಕ್ಕೆ ಏನು ಮಾಡ್ತೀವಿ ಅಂತ ಅನ್ನೋದರ ಬಗ್ಗೆ ಗಮನ ಹರಿಸುವುದು, ಹಾಗೆ ಬ್ಯುಸಿಯಾಗಿರೋದು, ಹವ್ಯಾಸಗಳು, ಕೆಲಸ, ವ್ಯಾಯಾಮ, ಹೀಗೆ ಹಲವಾರು ಕ್ರಿಯೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವುದರಿಂದ ಅತಿಯಾದ ಆಲೋಚನೆಯಿಂದ ಹೊರಬರಬಹುದು

ಸಮಯವಾಗಿದೆ 8:30 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಎಸ್, ಓವರ್ ಥಿಂಕಿಂಗ್ ಅಂದರೆ ಮನಸ್ಸು ತುಂಬ ಜಾಸ್ತಿ ಕೆಲಸ ಮಾಡೋದಲ್ಲ, ಅದು ತಪ್ಪಾದ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದ್ದು. ನಾವು ಕಲ್ಪನಾ ಲಹರಿಯಲ್ಲಿರ್ತೀವಿ, ಆದರೆ ಅದು ಬಹಳ ಸಲ ನಿಜವಾಗುವುದಿಲ್ಲ. ಹಾಗಾಗಿ ಅತಿಯಾದ ಯೋಚನೆ ಮಾಡುವುದನ್ನು ನಿಲ್ಲಿಸಿ ಈ ಕ್ಷಣದ ಬಗ್ಗೆ ಆಗುವ ಕೆಲಸದ ಬಗ್ಗೆ ಚಿಂತಿಸಬೇಕಾಗಿರುವುದು ಬಹಳ ಮುಖ್ಯ ಅಂತ ಹೇಳ್ತಾ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಹಂತ ಬಂದಿದೆ. ಇದೀಗ ಕೇಳಿ ಸಿರಿಗಂಧ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಗೀತೆಗಳು. ಮೊದಲಿಗೆ ದಿವ್ಯಾ ರಾಘವನ್ ಅವರ ಸ್ವರದಲ್ಲಿ ಮದರಂಗಿ ಚಿತ್ರದ ಹಾಡು. ಸಾಹಿತ್ಯ ಅರಸು ಅಂತಾರೆ ಸಂಗೀತ ಸಮಯ.

ಮುಂದಿನ ಭಾವಗೀತೆ ಜೊನ್ನ ಹೊಳೆ ನೀನಾಗಿ, ರಚನೆ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಾಯೇತ್ವಂಯಾಗಿ ತರಂಗಿಣಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅರ್ಚನಾ ಎಲ್ಲವರ ಹಾಡುಗಾರಿಕೆ ಕೇಳಿದಿರಿ. ವಯಲಿನ್ ಮೈಸೂರು ಆರದಾಯಕರ್, ಮೃದಂಗ ಎಂ ಗುರುರಾಜ್. ಸಮಯ 10:30 ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಮೊದಲಿಗೆ ಕೇಳಿ ಉಮ್ರಾವೋ ಜಾನ್ ಚಿತ್ರದ ಹಾಡು, ಜಗಜಿತ್ ಕೌರ್ ಅವರ ಸ್ವರದಲ್ಲಿ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಗೆ 11 ಗಂಟೆ. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ಮೂಡಿಬರಲಿದೆ ರೈತರಿಗೆ ಸಲಹೆ. 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಾಲ್. 11:00 ಸವಿ ನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆಯ ಕ್ರಮಗಳ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎ

ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳೆ. ನಾಳೆ ಸಂಜೆ 5:30ಕ್ಕೆ ಗಿರ್ಮಿಟ್ ಸಕನ್ನಡ ಚಿತ್ರಗೀತೆಗಳು, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೃಷಿ ರಂಗದಲ್ಲಿ ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ ಕೇಳುವಿರಿ. 7:45ಕ್ಕೆ ಸಿರಿಗಂಧ, 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕದಲ್ಲಿ ಅಂತಾರಾಷ್ಟೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್ ವಾದನ, ತಬಲಾ ಸಾದ್ ಆದಿತ್ ದೇಶ್ಮುಖ್. 10:30ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್ ವಾದನ, ತಬಲಾಸಾದ್ ಆದಿತ್ ದೇಶ್ಮುಖ್. ಅತು 3ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

0: ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಇದೇ ಮೇ 16 ಶನಿವಾರ 5:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕುಡಲೂರು ಶ್ರೀ ವಿಕ್ರಮ್ ಸಾಯಿ ಪ್ರಸಾದ್ ಅವರ ಹಾಡುಗಾರಿಕೆ ನಡೆಯಲಿದೆ. ವಯಲಿನ್ ವಿದ್ವಾನ್ ಪರೂರು ಶ್ರೀ ಎಂಎ ಕೃಷ್ಣಸ್ವಾಮಿ, ಮೃದಂಗ ವಿದ್ವಾನ್ ನವೇಲಿ ಶ್ರೀಸ್ಕಂದ ಸುಬ್ರಹ್ಮಣ್ಯನ್, ಘಟ ವಿದ್ವಾನ್ ಕುಡಲೂರು ಶ್ರೀ ಎಸ್ಎಸ್ ರಮೇಶ್. ಸಂಗೀತ ನೃತ್ಯ ವೈಭವ ಮೇ 2026 ಶನಿವಾರ ಸಂಜೆ 5:30 ಕುಮಾರಿ ವಿದ್ಯಾಶ್ರೀ ಎಂಎಯವರ ಹಾಡುಗಾರಿಕೆ, ವಯೋಲಿನ್ ಶ್ರೀ ವಲ್ಲಭ್ ರಮಾಣಿ, ಮೃದಂಗ ಶ್ರೀ ಜೆ ವಿಶ್ವನಾಥ್. ಹಾಗೆ ಶ್ರೀ ಕೆಸಿಕೆ ರಾಜಸ್ಮಾರಕ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. 13 ಜೂನ್ ಶನಿವಾರ ಸಂಜೆ 5:30 ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮದಲ್ಲಿ ವಯೋಲಿನ್ ವಿದ್ವಾನ್ ಶ್ರೀ ತಿರುಚರೈ ಕಾರ್ತಿಕ್, ಮೃದಂಗ ವಿದ್ವಾನ್ ಶ್ರೀ ಎಸ್ಜೆ ಅರ್ಜುನ್ ಗಣೇಶ್, ಘಟಂ ವಿದ್ವಾನ್ ಶ್ರೀ ಶಾಮಿತ್ ಗೌಡ, ಗಾಯನ ವಿದ್ವಾನ್ ಶ್ರೀ ಸಾಯಿ ವಿಘ್ನೇಶ್. ಸಂಗೀತ ನೃತ್ಯ ವೈಭವ ಜೂನ್ 2026 ಇದೇ 20 ಜೂನ್ 2026 ಶನಿವಾರ ಸಂಜೆ 5:30 ಕರ್ನಾಟಕ ಗಾಯನ ಶ್ರೀಮತಿ ಕೃತಿಕಾ ರಾಮನಾಥನ್ ಮತ್ತು ತಂಡದವರಿಂದ. 25 ಜುಲೈ ಶನಿವಾರ ಸಂಜೆ 5:30 ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮದಲ್ಲಿ ವಯೋಲಿನ್ ವಿದೂಷಿ ಕುಮಾರಿ ಸಿವಿ ಶ್ರುತಿ, ಮೃದಂಗ ವಿದ್ವಾನ್ ಶ್ರೀ ಬಿಎಸ್ ಪ್ರಶಾಂತ್, ಘಟಂ ವಿದ್ವಾನ್ ಶ್ರೀ ಎಸ್ಎನ್ ನಾರಾಯಣಮೂರ್ತಿ, ಗಾಯನ ವಿದೂಷಿ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ವಿದೂಷಿ ಶ್ರೀಮತಿ ಇಂದು ನಾಗರಾಜ್ ಅವರಿಂದ. ಸ್ಥಳ: ಇಂದಿರಾನಗರ ಸಂಗೀತ ಸಭಾ, ಪುರಂದರ ಭವನ, 8ನೇ ಮುಖ್ಯರಸ್ತೆ, ಎಚ್ಎಎಲ್ 2ನೇ ಹಂತ, ಬೆಂಗಳೂರು. 5600008. ದೂರವಾಣಿ ಸಂಖ್ಯೆ 9901980044. ಪ್ರಕಟಣೆ ಕೇಳಿದಿರಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸಾಯಿರಾ ಮುಜ್ತಬಾ. ದಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಹ್ಯಾಸ್ ರಿಜಿಸ್ಟರ್ಡ್ ಎ ಕೇಸ್ in connection with an alleged paper leak in the conduct of the National Eligibility Cum Entrance Test, NEET UG 2026. The agency has registered the case based on a written complaint received from the Department of Higher Education, Ministry of Education. The agency stated that special CBI teams have been formed and dispatched to various locations for an investigation into the matter. NEET UG 2026 exam was conducted by the National Testing Agency, or NTA, on the 3rd of this month. In this case, the Rajasthan Police Special Operations Group, SOG, has so far detained 15 people. The SOG yesterday detained an alleged mastermind identified as Manish from Jaipur. Addressing a press conference on NEET exam cancellation in New Delhi, DG National Testing Agency Abhishek Singh said, NTA will conduct a re-exam for students and it will be done in a fair manner and no additional fee will be charged for the re-exam. The political situation in Tamil Nadu has turned dramatic ahead of tomorrow's floor test for the newly elected TVK government led by Joseph Vijay. The All India Dravida Munnetra Kazhagam has split into two groups over extending support to the government. The faction led by former Chief Minister and Party General Secretary Edappadi K. Palaniswamy has directed party MLAs not to support the TVK government. Senior leader Agri Krishnamurthy has warned that any MLA violating the party whip would face expulsion. Meanwhile, another faction claiming the support of 30 MLAs has elected S.P. Velumani as the AIADMK legislature party leader. Leaders of the faction met the media today after a meeting at former minister C.V. Shanmugam's residence. Shanmugam announced that the group will support the TVK government during the trust vote. Senior BJP leader Himanta Biswa Sarma has taken oath as the chief minister of Assam for a second consecutive term. Governor Lakshman Prasad Acharya administered the oath of office and secrecy to him at a ceremony held at the Veterinary College ground in Kanapara, Guwahati. Along with Dr. Sarma, four MLAs were also sworn in as cabinet ministers. Prime Minister

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿ